0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತ್ಯ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬಣ್ಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಬನ್ನಿ ಹೂವ ಚಲ್ಲೋಣ, ಬಾಳೆಹಣ್ಣ ಚಲ್ಲೋಣ, ಒಳ್ಳೆ ಜಾಜಿ ಚಲ್ಲೋಣ, ಮಲ್ಲೆ ಮೊಗ್ಗ ಚಲ್ಲೋಣ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಸರ್ವರೆಲ್ಲರೂ ಕೂಡಿ ಸಹಮತದಿ ಬಾಳಿರೆಂದು ಭಕ್ತರಿಗಪ್ಪಣೆಯ

ಮತ್ತೆ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಶಿವ ಶಿವ ಶಿವ ಶಿವ ಶಿವನೋತ್ಸವ ನಂಜನಗೂಡಿನ ಶ್ರೀಕಂಠ.

0: ಲೈಫ್ ಈಸ್ ಎ ಫೆಸ್ಟಿವಲ್, ಮೇಕ್ ಇಟ್ ಎ ಫೆಸ್ಟಿವಲ್. ಅದನ್ನ ಒಂದು ಹಬ್ಬ ಅಂತ ತಿಳ್ಕೋ. ಜೀವನ ಅಂದ್ರೆ ಒಂದು ಸಮಾರಂಭ ಅಂತ ಭಾವಿಸು. ಹಬ್ಬದ ದಿವಸ ಹೆಂಗ ಉತ್ಸಾಹ ಇರ್ತದ ಮನ್ಯಾಗ, ಏನದೆಲ್ಲ ನೋಡಬೇಕು. ಮನೆ ಸ್ವಚ್ಛ ಇರ್ತದ, ಮನ್ಯಾಗೆಲ್ಲ ಸುವಾಸನೆ ಇರ್ತದ, ತೋರಣಗಳನ್ನೆಲ್ಲ ಕಟ್ಟಿರ್ತಾರೆ. ನೋಡಿದ್ರೆ ಎಷ್ಟು ಸಂತೋಷ, ಅಡಿಗೆ ಮನೆಯೊಳಗೆ ಸುವಾಸ ಇಲ್ಲೇ. ಹಂಗ ಮನೆ, ಹಂಗ ಜೀವನ ಅನ್ನೋದೇ, ಬದುಕನ್ನೋದೇ ಒಂದು ಸುಂದರ ಹಬ್ಬ ಅಂತ ಭಾವಿಸು ಮನುಷ್ಯನೇ. ಅದನ್ನ ಮಾಡು. ಇಂಥ ಜೀವನ ಇದು, ಇದೊಂದು ಸೆಲಿಬ್ರೇಟ್ ಇಟ್. ಇದನ್ನ ನೀನು ಅನುಭವಿಸಬೇಕು, ಇದನ್ನ ಹಬ್ಬವನ್ನಾಗಿ ಮಾಡು. ಆದರೆ ಹಬ್ಬ ಮಾಡಬೇಕಾದ್ರೆ ಜೀವನದ ಉತ್ಸಾಹ ಕೆಡಬಾರದಲ್ಲ. ಜೀವನ ಉತ್ಸಾಹ ಉಳಿಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಅದಕ್ಕೆ ಮೆಲ ಮೆಲ ಮೆಲ ಎಣ್ಣೆ ಹಾಕೋತಿರ್ಬೇಕು. ಅದಕ್ಕೆ ಕುಡಿಗಳು ಬರ್ತಿರ್ತಾವ, ಅದನ್ನ ತಕ್ಕೋತಿರ್ಬೇಕು. ಏನು ಒಮ್ಮೆ ಹಾಕಿ ಬಿಟ್ಟೇವಿ ಅಂತ ತಿಳಿದು ಹಾಗ ಬಿಟ್ರೆ ಕೆಡಕೋತು ಕೆಡಕೋತು ಕೆಡಕೋತು ಹೋಗ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಒಂದಿಷ್ಟು ಕುಡಿ ತಕ್ಕೋತ ಆಗಿರ್ತದ. ಸ್ವಲ್ಪ ತಪ್ಪು ತಡೆಗಳು ಜೀವನದಲ್ಲಿ ಆಗಿರ್ತಾವ. ಅಷ್ಟಕ್ಕಾಗಿಯೇ ನಾವು ಜೀವನವನ್ನ ಕೆಡಿಸಬಾರ. ಈಗ ಆಗೇದ, ಕೈ ಸ್ವಲ್ಪ ಹಿಡದಾದ, ಹಿಡಿಬಾರದ್ದನ್ನ ಹಿಡಿಲಿ. ಈಗರೆ ತೊಳ್ಕೋ, ಈಗ ಸ್ವಚ್ಛ ಮಾಡಿಕೋ ಚೆನ್ನಾಗಿ. ಇನ್ನು ಹೂವ ಹಿಡ್ಯಾಕ್ ಕಲಿ, ಬಂದೂಕ್ ಹಿಡ್ಯಾಕ್ ಕಲಿಬೇಡ. ಅಷ್ಟೆ, ಕೈಯಾಗ ಏನಿರಬೇಕು, ಗುಚ್ಛಗಳಿರಬೇಕು, ಹೂವಿನ ಗುಚ್ಛಗಳಿರಬೇಕು. ಯಾವುದನ್ನ ನೋಡಿದರೆ ಜನ ಸಂತೋಷ ಪಡಬಹುದು, ಅಂಥವುಗಳನ್ನ ಕೈಯಲ್ಲಿ ಹಿಡಿದಿರಬೇಕು. ಆದರೆ ಯಾವುದನ್ನ ನೋಡಿದರೆ ಜನ ನಮ್ಮ ಸಮೀಪನೇ ಬರೋದಿಲ್ಲ, ಅಂಥದ್ದನ್ನ ಹಿಡಿಯೋದಲ್ಲ, ಸಿಗರೇಟ್ ಹಿಡಿಯೋದಲ್ಲ, ಊದುಬತ್ತಿ ಹಿಡಿಬೇಕಷ್ಟೆ. ಕೈಯೊಳಗೆ ಪುಷ್ಪಗಳನ್ನ ಹಿಡಿದಿರಬೇಕು, ಮತ್ತೇನಾದರೂ ಹಿಡಿಬಾರದು. ಹಾಗೆ ಬದುಕನ್ನ ರೂಪಿಸಿಕೊಳ್ಳೋದು ಮನುಷ್ಯನೇ. ಎಷ್ಟು ಆಲೋಚನೆ ಮಾಡಿದ್ದಾರೆ ಕೆಲವು ಜನ ಜೀವನವನ್ನ ಕುರಿತು. ನಮಗೆ ವ್ಯಾಳೆ ಇಲ್ಲ ಜೀವನ ಕುರಿತು ವಿಚಾರ ಮಾಡಕ್ಕೆ. ವ್ಯಾಳೆ ಎಲ್ಲದಕ್ಕೂ ವ್ಯಾಳೆ ಅದ. ಸಾಮಾನ ಕೂಡ್ಸಾಕ ವ್ಯಾಳೆ ಅದ, ರೊಕ್ಕ ಕೂಡ್ಸಾಕ ವ್ಯಾಳೆ ಅದ, ಬಡದಾಡಕ್ಕೆ ವ್ಯಾಳೆ ಅದ, ವರ್ಷ ವರ್ಷ ಹತ್ತಿಪ್ಪತ್ತು ವರ್ಷ ಕೋರ್ಟ್ಗೆ ಅಡ್ಡಾಡಕ್ಕೆ ವ್ಯಾಳೆ ಅದ. ಆದರೆ ಬದುಕನ್ನ ಕುರಿತು ಯೋಚಿಸೋದಕ್ಕ ಪ್ರೀತಿಸೋದಕ್ಕ ವ್ಯಾಳೆ ಇಲ್ಲ. ಅಷ್ಟು ಅವ್ರು ಎಷ್ಟು ಆಲೋಚನೆ ಮಾಡಿದ್ರು, ಎಂಥ ಸುಂದರ ಆಲೋಚನೆ. ಜೀವೇಮ ಶರದ ಶತಂ, ಋಷಿಗಳು 4,500 ವರ್ಷಗಳ ಹಿಂದೆ ಅವರು ಹೇಳಿದರು. ನಾನೇನು ಸಾಮಾನ್ಯ ಏನು ಅಂದರು ಋಷಿಗಳು. ಇಂಥದೇ ಮಲಪ್ರಭಾದಂತ ಹೊಳಿ, ಸ್ವಚ್ಛ ಸ್ವಚ್ಛ ನೀರ, ಏನದೆಲ್ಲ ನೋಡಬೇಕು ಅಂಥ ನೀರ. ಎಷ್ಟು ಆಳಿದ್ರೂ ಸಹಿತ ನೆಲ ಕಾಣಬೇಕು ಹಂಗ ನೀರ. ಅದರ ದಂಡಿಯೊಳಗೆ ಕೂತ್ಕೊಂಡು ಒಬ್ಬ ಋಷಿ ಹೇಳ್ತಾನೆ, ನಾನೇನು ಹೋಗ್ಲಿಕ್ಕೆ ಬಂದೇನೇನು, 100 ವರ್ಷ ಇರಾಕ ಬಂದೇನಿ. ದೇವರು ಅವಕಾಶ ಕೊಟ್ಟಾನ, ಜೀವೇಮ ಶರದ ಶತಂ, ಬಿಡಬೇಡಿ ಜೀವನ. ಜೀವನ 100 ವರ್ಷ ಬದುಕೋದದೆ, 100 ವರ್ಷ ಬದುಕೋದದೆ ನಾವು. ಅದೀನಾಹ ಶ್ಯಾಮ ಶರದ ಶತಂ. ಅಷ್ಟೇ ಅಲ್ಲ, ನಮ್ಮ ಕಾಲ ಮೇಲೆ ನಾವ 100 ವರ್ಷ ನಿಲ್ಲೋದದೆ. ನಮ್ಮ ಕೈಯಿಂದಲೇ ನಮ್ಮನ್ನ ಪೋಷಿಸಿಕೊಳ್ಳೋದದೆ, ಜಗತ್ತನ್ನ ಅನುಭವಿಸ್ತಾ ಬದುಕೋದದೆ. ನಾನಷ್ಟೇ ಅಲ್ಲ, ನಾವು ಜೀವೇಮ, ನಾವು ಎಂಥ ಉತ್ಸಾಹ ಬದುಕಿನಲ್ಲಿ ಹೇಳಿ, ಎಷ್ಟು ಉತ್ಸಾಹ. ನಮ್ಮ ಉತ್ಸಾಹ ಸುಮ್ಮನೆ ಒಂದು ಸ್ವಲ್ಪ ಹೆಚ್ಚಾಯ್ತು ಕಡಿಮೆ ಆಯ್ತು ಅಂದ್ರೆ ನಮ್ಮ ಉತ್ಸಾಹ ಹೆಚ್ಚು ಕಡಿಮೆ ಆಗ್ತದೆ. ಇಲ್ಲೇನು, ಪಗಾರ 1 ಲಕ್ಷ ಬಂದರೆ ಇನ್ನೂ ಸ್ವಲ್ಪ ಹೊಯ್ದಾಡ್ತಿರ್ತದೆ, ಹಂಗಿರಬೇಕು. ಇನ್ನೂ ಹೊಯ್ದಾಡ್ತದೆ, ಕಡಿಮೆ ಅನಿಸ್ತದೆ. ಇನ್ನೊಬ್ಬರಿಗೆ 100, 1,20,000 ಅಂತ ಓದ್ತಾನೆ, ನಂದು 20,000 ಕಡಿಮೆ ಅಂತ ಶುರು ಮಾಡ್ತಾನೆ. 1 ಲಕ್ಷ ಹೇಗದೆ ಆದಾಯದ ಗುಡ. ಜೀವನದ ಉತ್ಸಾಹ ಹೊಯ್ದಾಡ್ತು ಅಂದರೆ ಬದುಕಲ್ಲ. ಆದಾಯದ ಮೇಲೆ ಬದುಕು ನಿಂತಿಲ್ಲ, ಬದುಕಿಗಾಗೇ ಆದಾಯ ಇರ್ತದಷ್ಟೇ. ಅದು ಹೋಗಿ ನಮ್ಮದು ಹೋಗೇ ಅದು. ಸ್ವಲ್ಪ ಹೆಚ್ಚು ಕಡಿಮೆ ಆತು ಅಂದರೆ ಉತ್ಸಾಹನೇ ಕಡಿಮೆ ಆಗ್ತದೆ, ಉತ್ಸಾಹ ಕಡಿಮೆ ಆಗ್ತದೆ. ಹಂಗಾಗಬಾರದು. ಒಂದ ಹೆಂಗಿರಬೇಕು, ನಾವು ಜಗತ್ತ, ನಾನು ಜಗತ್ತ, ಹಂಗಿರ್ಬೇಕು ಉತ್ಸಾಹ. ರಾತ್ರಿ ತಾವು ನೋಡಿರಿ ಎಲ್ಲ ಚಿಕ್ಕೆಗಳಿರ್ತಾವ, ಚಂದ್ರಮನು ಇರ್ತಾನ, ಹಗಲು ಸೂರ್ಯನೂ ಇರ್ತಾನ. ಆದರೆ ಚಂದ್ರಮ ಹೆಂಗಿರ್ತಾನ, ಚಂದ್ರ ತನ್ನಷ್ಟಕ್ಕೆ ತಾನು ಸುಮ್ಮನೆ ಬೆಳಗ್ತಾ ಇರ್ತಾನ, ಸುಮ್ಮನೆ ಬೆಳಗ್ತಾ ಇರ್ತಾನ, ಶಾಂತವಾದ ಪ್ರಕಾಶವನ್ನು ಕೊಡ್ತಾನ. ಸೂರ್ಯ ಬಹಳ ದೊಡ್ಡವ, ಅವನಷ್ಟು ಪ್ರಕಾಶ ನನಗಿಲ್ಲ ಅಂತ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಕಡಿಮೆ ಹಾಕೋತು ಹೋಗ್ತಾನೆ, ಹೆಚ್ಚಾಕೋತು ಬರ್ತಾನೆ. ಪೂರ್ಣಿಮೆ ಆಯ್ತಲ್ಲ ನಿನ್ನೆ, ಇಂದ ಪೂರ್ಣಿಮೆ ಆಗಿಲ್ಲ. ಎಂಥ ಪೂರ್ಣಿಮ, ಪೂರ್ಣ ಚಂದ್ರ, ಸ್ವಚ್ಛ ಬೆಳದಿಂಗಳ, ಎಷ್ಟು ಸ್ವಚ್ಛ ಬೆಳದಿಂಗ. ಚಂದ್ರ ಸಂತೋಷವಾಗಿರ್ತಾನೆ. ನಾಳೆ ಸ್ವಲ್ಪ ಕಡಿಮೆ, ಒಂದು 8 ದಿವಸಕ್ಕೆ ಅರ್ಧ ಕಡಿಮೆ, ಮುಂದೆ ಒಂದು ದಿವಸ ಬರ್ತದೆ ಪೂರ್ಣ ಕಡಿಮೆ. ಆದರೆ ಚಂದ್ರ ಮರುಗುವುದಿಲ್ಲ, ಮರುದಿವಸ ಮತ್ತೊಂದು ಈಟು ಕಾಣಿಸ್ತಾನ. ನಾನು ಬದುಕಬೇಕು. ಮತ್ತೆ ನಕ್ಷತ್ರಗಳ ಹೊಳಿತಾವ, ಸಣ್ಣ ಸಣ್ಣ ಸಣ್ಣನೇ ಇರ್ತಾವ, ಅವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾರು ಹೆಂಗದಾರಂತ, ಸುಮ್ಮನೆ ಮಿಂಚ್ತಾ ಇರ್ತಾವ. ತಮ್ಮನ್ನ ಹೋಲಿಸಿಕೊಳ್ಳೋದಿಲ್ಲ, ನಾವು ಬಹಳ ಚಿಕ್ಕವರು ಅಂತ ಹೇಳೋದಿಲ್ಲ. ನಾವು ಚುಕ್ಕೆಗಳು, ವಿ ಆರ್ ಸ್ಟಾರ್ಸ್, ವಿ ಆರ್ ಹಿಯರ್ ಟು ಟ್ವಿಂಕಲ್. ಇಲ್ಲೇನು, ನಾವಿರೋದೇ ಮಿಂಚೋದಕ್ ಮಿಣುಕೋದಕ್ಕಾಗಿ. ಎಷ್ಟು ಚೆನ್ನಾಗಿ ಇರ್ತ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು. ಓಂ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಆರ್ಟ್ ಆಫ್ ಡೈಯಿಂಗ್ ಬಗ್ಗೆ 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾರೆ. ಯುಧಿಷ್ಠಿರ ಮಹಾರಾಜನಿಗೆ ಯಕ್ಷ ಪ್ರಶ್ನೆಯನ್ನ ಕೇಳುತ್ತಾನೆ. ಸೊ ಆ ಯಕ್ಷ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಹೀಗಿರುತ್ತದೆ: ಈ ಪ್ರಪಂಚದಲ್ಲಿ ನಿನಗೆ ಅದ್ಭುತವಾಗಿರುವಂಥದ್ದು, ಅತ್ಯಾಶ್ಚರ್ಯಕರವಾಗಿರುವಂಥ ವಿಷಯ ಯಾವುದು ಅಂತ ಕೇಳಿದಾಗ ಯುಧಿಷ್ಠಿರ ಹೀಗೆ ಉತ್ತರಿಸುತ್ತಾನೆ: ಅಹನಿ ಅಹನಿ ಭೂತಾನಿ ಗಚ್ಚಂತಿ ಹಾಯಮಾಲಯಂ ಶೇಷಹಸ್ತಾವರಂ ಇಚ್ಛಂತಿ ಕಿಂ ಆಶ್ಚರ್ಯಂ ಅತಃ ಪರಂ. ಪ್ರತಿದಿನ ನೂರಾರು ಸಾವಿರಾರು ಜನರು ನಮ್ಮ ಕಣ್ಮುಂದೆ ಸಾವನ್ನಪ್ತಾ ಇರ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿ ಕ್ಷಣ ಹಲವಾರು ಸಾವು ನೋವುಗಳು ಅನುಭವಿಸ್ತಾ ಇರುತ್ತವೆ, ಸಾವು ನೋವುಗಳು ಘಟಿಸ್ತಾ ಇರುತ್ತವೆ. ಆದರೆ ಮೂರ್ಖ ಜನರು, ನನಗೂ ಈ ಪರಿಸ್ಥಿತಿ ಬರ್ಬೋದು ಒಂದು ದಿವಸ, ನಾನು ಈ ಮೃತ್ಯುವನ್ನು ಎದುರಿಸೋದಕ್ಕೆ ಯಾವ ಥರ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಯೋಚನೆಯನ್ನು ಮಾಡುವುದೇ ಇಲ್ಲ. ಸೊ ನಮ್ಮ ಸಂಬಂಧಿಕರ ಅಥವಾ ನಮ್ಮ ಪರಿಚಯದವರ ಯಾರ್ದಾದರೂ ಮೃತ್ಯು ಉಂಟಾದಾಗ ಸ್ವಲ್ಪ ಸಮಯ, ನಮಗೆ ಒಂದೆರಡು ದಿವಸ ಸ್ಮಶಾನ ವೈರಾಗ್ಯ ಇರುತ್ತೆ. ಅದಾದಮೇಲೆ ನಾವು ಕೂಡ ಏನು ಮಾಡ್ತೀವಿ, ಮತ್ತೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ಸೊ ಈ ಪರಿಸ್ಥಿತಿ ನನಗೂ ಬರಬಹುದಲ್ವಾ, ಸೊ ಯಾವ ಸಂದರ್ಭದಲ್ಲೂ ಯಾವ ಸಮಯದಲ್ಲಾದರೂ ಬರಬಹುದು. ಸೊ ಹೀಗೆ ನಾನು ಇದಕ್ಕೆ ತಯಾರಿಯನ್ನು ನಡೆಸ್ಕೊಳ್ಬೇಕು ಅನ್ನುವಂಥ ಯೋಚನೆಯನ್ನು ಮಾನವನಾದವನು ಮಾಡಲೇಬೇಕಲ್ವಾ. ಸೊ ಇಲ್ಲಿ ಯುಧಿಷ್ಠಿರ ಹೇಳ್ತಾನೆ, ಸೊ ನಾವು ನಮ್ಮವರ ಮೃತ್ಯುವನ್ನು ಕಂಡ ನಂತರ ಕೂಡ ನಾವು ಎಚ್ಚೆತ್ತುಕೊಳ್ಳುವುದಿಲ್ಲ, ಮೃತ್ಯುವನ್ನು ಎದುರಿಸೋದಕ್ಕೆ ಯಾವುದೇ ರೀತಿಯ ತಯಾರಿಯನ್ನು ನಡೆಸುವುದಿಲ್ಲ. ನನಗೆ ಈ ಮೃತ್ಯು ಅನ್ನುವಂಥದ್ದು ಬರುವುದಿಲ್ಲ, ನಾನು ಸಾವಿರಾರು ವರ್ಷಗಳ ಕಾಲ ಇಲ್ಲಿ ಬದುಕುತ್ತೀನಿ ಅನ್ನುವ ಥರ ಮನುಷ್ಯರು ಬದುಕ್ತಾರೆ. ಸೊ ಇದು ನನಗೆ ತುಂಬ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ, ಈ ಮನುಷ್ಯರ ಈ ಒಂದು ಭಾವನೆ, ಮೃತ್ಯುವಿನ ಬಗ್ಗೆ ಅವರು ಯೋಚನೆಯೇ ಮಾಡ್ತಾ ಇಲ್ಲ ಅಲ್ವಾ. ಸೊ ಇದು ನನಗೆ ತುಂಬ ಆಶ್ಚರ್ಯ.

ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ. ಸೊ ಹಾಗೆ ಮೃತ್ಯು ಅನ್ನುವಂಥದ್ದು ಎಂಥವನಿಗೆ ಕೂಡ ಬರ್ಬೋದು, ಎಂಥ ಮಹಾತ್ಮನೇ ಆಗಲಿ ಮೃತ್ಯುವಿನಿಂದ ಅವನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾವು ಅಲೆಕ್ಸಾಂಡರ್ನ ಕಥೆಯ ಮೂಲಕ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಸೊ ಆದ್ರಿಂದ ಮೃತ್ಯುವನ್ನು ಎದುರಿಸೋದಕ್ಕೆ ನಾವು ತಯಾರಿಯನ್ನ ನಡೆಸಬೇಕು ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಕೂಡ ಹೇಳುತ್ತಾರೆ. ಸೊ ಯಾವ ತರ ತಯಾರಿಯನ್ನ ನಡೆಸಬೇಕು, ಈಗ ಮೃತ್ಯು ಅನ್ನುವಂಥದ್ದು ಸರ್ಪ್ರೈಸ್ ಟೆಸ್ಟ್ ತರ ಬರುತ್ತೆ. ಈಗ ವರ್ಷ ಪೂರ್ತಿ ಅಭ್ಯಾಸವನ್ನ ಮಾಡಿರುವಂತಹ ವಿದ್ಯಾರ್ಥಿ ಯಾವುದೇ ಸಮಯದಲ್ಲೂ ಸರ್ಪ್ರೈಸ್ ಟೆಸ್ಟ್ಗೆ ತಯಾರಾಗಿರ್ತಾನೆ ಅಲ್ವಾ, ಅದನ್ನ ಧೈರ್ಯದಿಂದ ಎದುರಿಸ್ತಾನೆ. ಅದೇ ಓದದೇ ಇರುವಂತಹ ವಿದ್ಯಾರ್ಥಿ, ಅಭ್ಯಾಸವನ್ನ ಮಾಡದೇ ಇರುವಂತಹ ವಿದ್ಯಾರ್ಥಿಗೆ ಸರ್ಪ್ರೈಸ್ ಟೆಸ್ಟ್ ಕೊಟ್ಟಾಗ ಭಯ ಉಂಟಾಗುತ್ತೆ. ಅದೇ ತರ ಮೃತ್ಯು ಕೂಡ ನಮ್ಗೆ ನೋಟಿಸ್ ಕೊಟ್ಟು ಬರುವುದಿಲ್ಲ, ಸರ್ಪ್ರೈಸ್ ಟೆಸ್ಟ್ ತರ ಬರುತ್ತೆ. ಸೊ ನಮ್ಮ ತಯಾರಿನ ನಾವು ನಡೆಸಿಕೊಳ್ಳೋದ್ರ ಅವಶ್ಯಕತೆ ಇದೆ. ಮೃತ್ಯುವಿಗೆ ಹೇಗೆ ತಯಾರಿಯನ್ನ ನಾವು ನಡೆಸಬೇಕು, ಯಾವಾಗಿಂದ ಪ್ರಾರಂಭಿಸಬೇಕು, ಇವಾಗ್ಲಿಂದಲೇ ನಾವು ಆ ತಯಾರಿಯನ್ನ ಪ್ರಾರಂಭಿಸಬೇಕು. ಸೊ ಹೇಗೆ ನಾವು ತಯಾರಿಯನ್ನ ನಡೆಸಬಹುದು, ಸಿಲೆಬಸ್ ಏನು, ಭಗವಂತನ ನಾಮ ಸ್ಮರಣೆಯನ್ನ ನಾವು ಮಾಡಬೇಕು. ಹೇಗೆ ತಯಾರಿಯನ್ನ ಮಾಡುವಂಥದ್ದು, ಭಗವಂತನ ನಾಮ ಜಪವನ್ನ ಜಪಿಸುವುದರ ಮೂಲಕ, ಭಗವದ್ಗೀತೆಯನ್ನ ಓದುವುದರ ಮೂಲಕ, ಭಕ್ತರ ಸಂಘವನ್ನ ಮಾಡುವುದರ ಮೂಲಕ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮ ಪುರುಷನೆಂದು ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಸೊ ಇಲ್ಲಿ ಭಗವಂತ ಅಭ್ಯಾಸದ ಮಹತ್ವವನ್ನ ಹೇಳುತ್ತಾರೆ. ಸೊ ಏನನ್ನ ಅಭ್ಯಾಸ ಮಾಡಬೇಕು, ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡುವುದರ ಅಭ್ಯಾಸವನ್ನ ನಾವು ಮಾಡಬೇಕು. ಹೀಗೆ ವರ್ಷ ಪೂರ್ತಿ ಅಭ್ಯಾಸವನ್ನ ಮಾಡಿರುವಂತಹ ವಿದ್ಯಾರ್ಥಿ ಕೊನೆಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆದು ತೇರ್ಗಡೆಯಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಅದೇ ತರ ನಾವು ನಮ್ಮ ಜೀವನ ಪೂರ್ತಿ ಭಗವಂತನ ನಾಮಸ್ಮರಣೆಯ ಅಭ್ಯಾಸವನ್ನ ನಾವು ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಮೃತ್ಯು ಎಂಬ ಪರೀಕ್ಷೆಯಲ್ಲಿ ನಾವು ಉತ್ತಮ ಅಂಕಗಳೊಂದಿಗೆ ನಾವು ಪಾಸ್ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಆದ್ರಿಂದ ನಮ್ಮ ಜೀವನ ಪೂರ್ತಿ ಟ್ರೈನಿಂಗ್ ತರ, ಮೃತ್ಯು ಪರೀಕ್ಷೆಯ ತರ, ಎಕ್ಸಾಮ್ ತರ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಯಾವಾಗೆಲ್ಲ ನಾವು ಅಭ್ಯಾಸವನ್ನ ಮಾಡಬೇಕು, 24 ಗಂಟೆ ಸತತಂ ಕೀರ್ತಯಂತೋ ಮಾಂ, ಯಾಕೆಂದ್ರೆ ಮೃತ್ಯು ಯಾವ ಸಂದರ್ಭದಲ್ಲಾದ್ರೂ ಬರಬಹುದು. ಸೊ ನಾವು ಈ ತರ ತಯಾರಿಯನ್ನ ನಡೆಸಿದಾಗ ಏನಾಗುತ್ತೆ, ಜನ್ಮ ಮೃತ್ಯು ಜರ ವ್ಯಾಧಿಯ ಚಕ್ರದಿಂದ ನಾವು ಮುಕ್ತರಾಗುತ್ತೇವೆ. ಸೊ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಇಲ್ಲಿ ಭಗವಂತನ ಸ್ಮರಣೆಯ ಮಹತ್ವವನ್ನ ಒತ್ತಿ ಹೇಳುತ್ತಾರೆ. ಸೊ ಮನುಷ್ಯನ ಕೃಷ್ಣ ಸ್ಮರಣೆಯು ಈಗ ಸುಲಭವಾದ ವಿಧಾನ ಹೇಗೆ, ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯನ್ನ ಮಾಡುವುದರಿಂದ ಅದು ಪುನಶ್ಚೇತನ ಪಡೆಯುತ್ತದೆ. ಭಗವಂತನೊಂದಿಗಿನ ನಮ್ಮ ಸಂಬಂಧವನ್ನ ಪುನಶ್ಚೇತನಗೊಳಿಸುವಂತ ಸುಲಭೋಪಾಯ ಇದು. ಸೊ ಈ ಅಭ್ಯಾಸದಿಂದ ಸಂಕೀರ್ತನೆ ಮಾಡುವ ಮತ್ತು ಪರಮ ಪ್ರಭುವಿನ ಶಬ್ದ ಸ್ಪಂದನವನ್ನು ಆಲಿಸುವ ಸಾಧನೆಯಿಂದ ಮನುಷ್ಯನ ಕಿವಿ, ನಾಲಿಗೆ ಮತ್ತು ಮನಸ್ಸು ಕಾರ್ಯನಿರತವಾಗಿರುತ್ತವೆ. ಈ ಅನುಭಾವ ಧ್ಯಾನವನ್ನು ಅಭ್ಯಾಸ ಮಾಡುವುದು ಬಹು ಸುಲಭ. ಪರಮ ಪ್ರಭುವನ್ನು ಮುಟ್ಟಲು ಇದು ನೆರವಾಗುತ್ತದೆ. ಪುರುಷಂ ಎಂದರೆ ಭೋಗಿಸುವವನು. ಜೀವಿಗಳು ಪರಮ ಪ್ರಭುವಿನ ತಟಸ್ಥ ಶಕ್ತಿಗೆ ಸೇರಿದ್ದರೂ ಅವರಿಗೆ ಅಹಿಕ ಕಲ್ಮಶದ ಸೋಂಕಿದೆ. ಭೋಕ್ತಾರರು ತಾವೇ ಎಂದು ಅವರು ಭಾವಿಸ್ತಾರೆ, ಆದರೆ ಪರಮ ಭೋಕ್ತಾರರು ಅವರಲ್ಲ, ದೇವೋತ್ತಮ ಪರಮ ಪುರುಷ ನಾರಾಯಣ, ವಾಸುದೇವ ಮುಂತಾಗಿ ತನ್ನ ಬೇರೆ ಬೇರೆ ಅಭಿವ್ಯಕ್ತಿಗಳಲ್ಲಿ ಮತ್ತು ಸ್ವಾಂಶ ವಿಸ್ತರಣೆಗಳಲ್ಲಿ ಪರಮ ಭೋಕ್ತಾರನು ಎಂದು ಈ ಶ್ಲೋಕ ಸ್ಪಷ್ಟವಾಗಿ ಹೇಳುತ್ತೆ. ತನ್ನ ಆರಾಧನೆಯ ವಸ್ತುವಾದ ಭಗವಂತನನ್ನು ಭಕ್ತನು ಹರೇ ಕೃಷ್ಣ ಸಂಕೀರ್ತನೆಯ ಮೂಲಕ ನಾರಾಯಣ, ಕೃಷ್ಣ, ರಾಮ ಮೊದಲಾದ ಯಾವುದೇ ಸ್ವರೂಪದಲ್ಲಿ ಸದಾ ಯೋಚಿಸಬಹುದು. ಈ ಸಾಧನೆ ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತೆ. ಅವನ ನಿರಂತರ ಸಂಕೀರ್ತನೆಯಿಂದಾಗಿ ತನ್ನ ಜೀವನದ ಅಂತ್ಯದಲ್ಲಿ ಅವನು ದೇವರ ಲೋಕಕ್ಕೆ ಸಾಗಿ ಹೋಗುತ್ತಾನೆ. ಒಳಗಿರುವ ಪರಮಾತ್ಮನ ಧ್ಯಾನವೇ ಯೋಗಾಭ್ಯಾಸ. ಇದೇ ರೀತಿಯಲ್ಲಿ ಹರೇ ಕೃಷ್ಣ ಸಂಕೀರ್ತನೆಯಿಂದ ಮನುಷ್ಯ ತನ್ನ ಮನಸ್ಸನ್ನು ಸದಾ ಭಗವಂತನಲ್ಲಿ ನಿಲ್ಲಿಸುತ್ತಾನೆ. ಮನಸ್ಸು ಚಂಚಲವಾದದ್ದು, ಆದ್ರಿಂದ ಬಲತ್ಕಾರವಾಗಿ ಮನಸ್ಸನ್ನು ಕೃಷ್ಣನ ಯೋಚನೆಯಲ್ಲಿ ತೊಡಗಿಸುವುದು ಅಗತ್ಯ. ಮತ್ತೆ ಮತ್ತೆ ಕೊಡುವ ಒಂದು ಉದಾಹರಣೆ ಎಂದರೆ, ಸೊ ಚಿಟ್ಟೆ, ಚಿಟ್ಟೆಯ ಲಾರ್ವಾದ್ದು, ಅದು ಚಿಟ್ಟೆಯಾಗಬೇಕೆಂದು ಚಿಂತಿಸುತ್ತದೆ ಮತ್ತು ಅದೇ ಜನ್ಮದಲ್ಲಿ ಚಿಟ್ಟೆಯಾಗಿ ಮಾರ್ಪಡುತ್ತದೆ. ಇದೇ ರೀತಿಯಲ್ಲಿ ನಾವು ಸದಾ ಕೃಷ್ಣನನ್ನು ಕುರಿತು ಚಿಂತಿಸಿದರೆ ನಮ್ಮ ಜೀವನದ ಕೊನೆಯಲ್ಲಿ ಖಂಡಿತವಾಗಿಯೂ ನಾವು ಭಗವಂತನ ಲೋಕಕ್ಕೆ ನಾವು ಹೋಗುತ್ತೇವೆ. ಕೃಷ್ಣ ದೇಹ ರಚನೆಯಂತಹ ದೇಹ ರಚನೆಯನ್ನೇ ನಾವು ಪಡೆಯುತ್ತೇವೆ. ನಾವು ಏನನ್ನು ಯೋಚಿಸುತ್ತೇವೋ ಅದು ನಾವಾಗುತ್ತೇವೆ. ಯಾವ ಸ್ಮರಣೆಯೊಂದಿಗೆ ನಾವು ದೇಹವನ್ನ ತ್ಯಜಿಸ್ತೇವೋ ನಾವು ಆ ಒಂದು ದೇಹವನ್ನ ನಾವು ಪಡೆಯುತ್ತೇವೆ ಅಂತೇಳಿ ಒಬ್ಬ ಮಹಾಭಕ್ತರಾದ ಮಹಾರಾಜ ಕುಲಶೇಖರರು ಹೀಗೆ ಪ್ರಾರ್ಥಿಸುತ್ತಾರೆ.

0: ನಮಸ್ತೆ. ನನ್ನ ಪ್ರೀತಿಯ ಪ್ರಭುವೇ, ಈಗ ನಾನು ಸಂಪೂರ್ಣವಾಗಿ ಆರೋಗ್ಯದಿಂದ ಇದ್ದೇನೆ. ಈಗಲೇ ನಾನು ಸಾಯುವುದು ಉತ್ತಮ, ಏಕೆಂದರೆ ಆಗ ನನ್ನ ಮನಸ್ಸಿನ ಹಂಸವು ನಿನ್ನ ಪಾದಕಮಲದ ನಾಳವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು. ಈ ಉಪಮಾನವನ್ನ ಬಳಸಲು ಕಾರಣ, ನೀರಿನ ಪಕ್ಷಿಯಾದ ಹಂಸಕ್ಕೆ ಕಮಲದ ಹೂವನ್ನು ಅಗಿಯುವುದೆಂದರೆ ಸಂತಸ. ಕಮಲವನ್ನು ಪ್ರವೇಶಿಸುವುದು ಅದಕ್ಕೆ ಒಲವಿನ ಆಟ. ಮಹಾರಾಜ ಕುಲಶೇಖರ ಭಗವಂತನಿಗೆ ಹೀಗೆ ಹೇಳುತ್ತಾನೆ, ಈಗ ನನ್ನ ಮನಸ್ಸಿಗೆ ಕ್ಷೋಭೆ ಇಲ್ಲ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ಸೊ ನಾನು ಮಾಡಿರುವಂತಹ ಭಕ್ತಿಪೂರ್ವಕ ಅಭ್ಯಾಸದ ಮೂಲಕ ನಿನ್ನ ಚರಣ ಕಮಲವನ್ನು ಧ್ಯಾನಿಸುತ್ತಾ ನಾನು ಈಗಲೇ ಸತ್ತರೆ ನನ್ನ ಭಕ್ತಿಪೂರ್ವಕ ಸೇವೆಯು ಪರಿಪೂರ್ಣವಾಗುವುದೆಂದು ನನಗೆ ನಿಶ್ಚಯ. ಆದರೆ ಸಹಜವಾಗಿ ಸಾವು ಬರುವ ತನಕ ನಾನು ಕಾಯಬೇಕಾದರೆ ಏನಾಗುವುದೋ ಕಾಣೆ. ಯಾಕೆಂದರೆ ಆ ಹೊತ್ತಿನಲ್ಲಿ ನನ್ನ ದೈಹಿಕ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತದೆ. ನನ್ನ ಗಂಟಲಿನಲ್ಲಿ ಉಸಿರು ಸಿಕ್ಕಿಕೊಳ್ಳುತ್ತದೆ. ಕಫ ವಾತ ಪಿತ್ತದಿಂದ ನನ್ನ ಗಂಟಲಲ್ಲಿ ನಿನ್ನ ಅಂದ್ರೆ ನಿನ್ನ ಹೆಸರನ್ನ ನನಗೆ ಉಚ್ಚರಿಸಲು ಸಾಧ್ಯವಾಗದೆ ಹೋಗಬಹುದು. ಆದ್ರಿಂದ ನಿನ್ನ ಕೃಪೆಯಿಂದ ಮಾತ್ರ ನಾನು ನಿನ್ನ ಸ್ಮರಣೆಯನ್ನ ಮಾಡಲು ಸಾಧ್ಯ. ನಾನು ನಿನ್ನನ್ನ ಭಕ್ತಿಪೂರ್ವಕ ಸೇವೆಯಿಂದ ನಾನು ನಿನ್ನನ್ನ ಸ್ತುತಿಸಿದ್ದೇನೆ. ಆದ್ರಿಂದ ನೀನು ನನಗೆ ಕೃಪೆಯನ್ನ ತೋರಿ ನಿನ್ನ ಚರಣ ಕಮಲಗಳಲ್ಲಿ ನನ್ನ ಮನಸ್ಸನ್ನ ನಿಲ್ಲಿಸಲು ಸಾಧ್ಯ ವಾಗುವ ತರ ನೀನು ನನಗೆ ಅನುಗ್ರಹಿಸಬೇಕಂತೇಳಿ ಒಂದು ಸುಂದರವಾದ ಪ್ರಾರ್ಥನೆಯನ್ನ ರಾಜ ಕುಲಶೇಖರ ಮಾಡುತ್ತಾನೆ. ಅದರಿಂದ ಈ ಐಹಿಕ ಜಂಜಾಟದಿಂದ ನಮ್ಮನ್ನ ನಾವು ಮುಕ್ತರಾಗಿಸಿಕೊಳ್ಳಬೇಕಂತ ಇದ್ರೆ, ಶಾಶ್ವತವಾದ ಲೋಕವನ್ನ ನಾವು ಬಯಸಿದ್ರೆ, ನಮ್ಮ ನಿಜವಾದ ಸ್ವರೂಪವನ್ನ ಅರಿತು ಭಗವಂತನ ಜೊತೆ ನಾವು ಕನೆಕ್ಟ್ ಆಗಿ ಭಗವಂತನ ನಾಮ ಜಪವನ್ನ ಸ್ಮರಿಸುವ ಅಭ್ಯಾಸವನ್ನು ನಾವು ಮಾಡ್ತಾ ಬಂದ್ರೆ, ಮೃತ್ಯು ಎಂಬ ಪರೀಕ್ಷೆಯಲ್ಲಿ ನಾವು ಖಂಡಿತವಾಗ್ಲೂ ತೇರ್ಗಡೆ ಹೊಂದುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಶ್ರೀಕೃಷ್ಣ ಅಭ್ಯಾಸದ ಮಹತ್ವವನ್ನ ಹೇಳ್ತಾರೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾಣ್ಯಗಾಮಿನ ಅಂತ ಹೇಳ್ತಾರೆ ಅವರು. ಅದರಿಂದ ಅಭ್ಯಾಸವನ್ನ ಯಾರು ಮಾಡುತ್ತಾನೋ ಅವನು ಖಂಡಿತವಾಗ್ಲೂ ಯಶಸ್ವಿಯಾಗುತ್ತಾನೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಯಾವ ತರ ಏನನ್ನ ಪ್ರಾಕ್ಟೀಸ್ ಮಾಡಬೇಕು, ನಾವು ಭಗವಂತನ ಭಕ್ತಿ ಯೋಗವನ್ನ ಅಭ್ಯಾಸ ಮಾಡ್ತಾ ನಾವು ಬರಬೇಕು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी। माधव गडकरी, लोकसत्ता दैनिकाचे माजी संपादक आणि पत्रकार यांची आज पुण्यतिथी। मधुकर महादेव टिल्लू, एकपत्री कलाकार यांची पुण्यतिथी आजच। ख्रिस्तोफर कॉकेरेल, हो क्रॉपचे निर्माते यांची पुण्यतिथी आजच। गोनी दांडेकर, ग्रामीण महाराष्ट्रावर लेखन करणारे प्रसिद्ध मराठी कादंबरीकार आणि प्रवास लेखक, पद्मश्री साहित्य अकादमी पुरस्कार प्राप्त यांची पुण्यतिथी आजच आहे। के ए अब्बास, दिग्दर्शक, पटकथाकार, लेखक व पत्रकार यांची पुण्यतिथी आजच। नाना पळशीकर, हिंदी मराठी चित्रपट अभिनेते यांची पुण्यतिथी आजच्याच दिवशी। महादेव विश्वनाथ धुरंधर, भारतीय चित्रकार व पोस्टकार्ड आर्टिस्ट यांची पुण्यतिथी आजच। स्वामीनारायण, भारतीय धार्मिक नेते यांची पुण्यतिथी आजच आहे। या होत्या आजच्या पुण्यतिथीने। यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र बनू थोडी 90.4 FM KLE कनसु। नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ, 1:30 to 2:00 ಮರಾಠಿ ಸಮಯ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಸಂತೋಷ್ ವಾಯಂ. KLA ಆಯುರ್ವೇದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಕನಾಗಿ ಕಳೆದ 15 ವರ್ಷಗಳಿಂದ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಶಲ್ಯತಂತ್ರ, ಅಂದರೆ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಅಂತೇಳಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಬರುವಂತಹ ರೋಗಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೂತ್ರ ವ್ಯವಸ್ಥೆಯಲ್ಲಿನ ಕಲ್ಲುಗಳ ಬಗ್ಗೆ ಇರ್ತಕ್ಕಂಥ ರೋಗಿಗಳು ನಮ್ಮ OPD ಗೆ ಹಲವಾರು ಸಾರಿ ಭೇಟಿ ನೀಡ್ತವೆ. ಈ ಮೂತ್ರ ವ್ಯವಸ್ಥೆ ಅಂತ ಹೇಳಿದ್ರೆ, ಮೂತ್ರನಾಳ ಆಗಿರ್ಬೋದು, ಮೂತ್ರಪಿಂಡ ಆಗಿರ್ಬೋದು, ಮೂತ್ರಕೋಶ ಆಗಿರ್ಬೋದು, ಇವು ಎಲ್ಲವೂ ಭಾಗಗಳಲ್ಲಿ ಒಂದು ತರನಾದ ಕಲ್ಲುಗಳು ಕಂಡು ಬರ್ತವೆ ರೋಗಿಗಳ ಇದರಲ್ಲಿ. ಈ ರೋಗವನ್ನು ನೋಡೋದಾದರೆ ಪ್ರಪಂಚದಲ್ಲಿ 10% to 15% ಜನರು ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಅಂತ ತಗೊಂಡ್ರೆ 5 to 6 million ಜನರು ಈ ತೊಂದರೆಯಿಂದ ಬಳಲ್ತಿದ್ದಾರೆ. ಈ ಸಮಸ್ಯೆ ಪ್ರಮುಖವಾಗಿ ಕಾಣಬರುವಂಥದ್ದು 20 to 55 ವರ್ಷದ ವ್ಯಕ್ತಿಗಳಲ್ಲಿ. ಮತ್ತು ಹೆಚ್ಚಾಗಿ ನಾವು ಈಗ ಜೆಂಡರ್ ಅಂತ ತಗೊಂಡ್ರೆ, ಸ್ತ್ರೀ ಮತ್ತು ಪುರುಷರಿಗೆ ಸಮನ್ವಯ ತಗೊಂಡ್ರೆ, ಪುರುಷರಲ್ಲಿ ಪ್ರಮುಖವಾಗಿ ಇದು 2 to 3 times ಹೆಚ್ಚು ಕಂಡುಬರುವಂಥ ರೋಗಗಳಿದೆ. ಮತ್ತು ಚಿಕ್ಕ ವಯಸ್ಸಿನಲ್ಲಿ ಈ ಥರದ ಮೂತ್ರ ವ್ಯವಸ್ಥೆಯಲ್ಲಿನ ಕಲ್ಲುಗಳು ಕಾಣಬರುವುದು ಅತ್ಯಂತ ವಿರಳ. ಆಮೇಲೆ ಇದಕ್ಕೆ ನಾವು ಕಾರಣಗಳನ್ನು ಹುಡುಕೊಂತ ಹೋದರೆ, ಈ ಕಾರಣಗಳಲ್ಲಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಮೊದಲನೇದಾಗಿ ಜನ್ಮಜಾತ ಅಂತ ಹೇಳ್ತೇವೆ ನಾವು. ಜನ್ಮದಿಂದಲೇ ಕೆಲವೊಂದು ರೋಗಿಗಳಲ್ಲಿ ಕಲ್ಲುಗಳು ಉತ್ಪಾದನೆ ಆಗುವಂಥ ಒಂದು ಪ್ರಕ್ರಿಯೆ ಇದರಲ್ಲಿರ್ತದೆ ಶರೀರದಲ್ಲಿ. ಈ ಪ್ರಕ್ರಿಯೆ ಜನ್ಮಜಾತವಾಗಿ ಬಂದಿರ್ತದೆ, ಹಾಗಾಗಿ ಅವರಲ್ಲಿ ಕಲ್ಲುಗಳು ಪದೇ ಪದೇ ಆಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಅವರು ಆಹಾರದಲ್ಲಿ ವಿಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಇನ್ನು ಕೆಲವೊಂದು ಕಾರಣಗಳನ್ನು ನೋಡಿದರೆ, ಈ ಕಾರಣಗಳಂತಂದರೆ ವಾತಾವರಣದಲ್ಲಿ ಆಗತಕ್ಕಂಥ ವೈಪರೀತ್ಯಗಳು. ಇತ್ತೀಚೆಗೆ ನಾವು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಇವೆಲ್ಲವುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೇವೆ. ಈ ವಾತಾವರಣದಲ್ಲಿಯ ವ್ಯತ್ಯಾಸಗಳು ಮಾನವನ ಶರೀರ ಮೇಲೆ ಬಿದ್ದು ಈ ಶರೀರದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗಿ, ಮತ್ತು ಮೂತ್ರನಾಳಗಳಲ್ಲಿ ಪ್ರಮುಖವಾಗಿ ಇಂಥ ಬದಲಾವಣೆಗಳನ್ನಾಗಿ ಮೂತ್ರಕೋಶದಲ್ಲಿ ಅಥವಾ ಮೂತ್ರನಾಳದಲ್ಲಿ ಹರಳುಗಳಾಗುವಂಥ ಸಂಭವ ಆಗ್ತದೆ. ಇನ್ನು ಜೀವನಶೈಲಿ, ನಾವು ಇತ್ತೀಚಿನ ಜೀವನಶೈಲಿಯನ್ನು ನೋಡಿದರೆ ರೋಗಿಗಳಲ್ಲಿ, ನಮ್ಮ KLA ಆಯುರ್ವೇದ ಆಸ್ಪತ್ರೆ ಶಾಪುರ್ ಬೆಳಗಾವಿಗೆ ಬರತಕ್ಕಂಥ ರೋಗಿಗಳನ್ನು ನಾವು ನೋಡಿದಾಗ, ಕಳೆದ 15 ವರ್ಷಗಳಲ್ಲಿ 1000+ ನಾವು ತಪಾಸಣೆ ಮಾಡಿ ನೋಡಿದ್ದೇವೆ. ಅವರು ಎಲ್ಲರಲ್ಲಿಯೂ ನಾವು ಕಾರ್ಯಕ್ಷಮತೆಯನ್ನು ನೋಡಿದರೆ, ಅವರ ಕಾರ್ಯವೈಖರಿಯನ್ನು ನೋಡಿದರೆ, ಅವು ಕಾರ್ಯವೈಖರಿ ಮತ್ತು ಜೀವನಶೈಲಿ ಎರಡೂ ಒಂದಕ್ಕೊಂದು ಹೊಂದಾಣಿಕೆ ಆಗುವುದಿಲ್ಲ. ಈ ಜೀವನಶೈಲಿಯಲ್ಲಿನ ವ್ಯತ್ಯಾಸ ಮತ್ತೊಂದು ಅತ್ಯಂತ ಪ್ರಬಲವಾದ ಕಾರಣ ಆಗ್ತಾ ಉಂಟು ಇತ್ತೀಚೆಗೆ. ಅದು ಆಹಾರ ಆಗಿರ್ಬೋದು. ಆಹಾರ ಅಂದ ತಕ್ಷಣ ನಾವು ಇತ್ತೀಚೆಗೆ ನಾವು ರೋಡಿನ ಬದಿಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳ ಸೇವನೆ ಜಾಸ್ತಿ ಆಗಿದೆ, ಮತ್ತು ರಾಸಾಯನಿಕ ಪದಾರ್ಥಗಳು ಹಾಕಿದಂಥ ಆಹಾರ ಸೇವನೆಗಳ ಪ್ರಮಾಣವೂ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಉಂಟು. ಆಮೇಲೆ ಮಕ್ಕಳಲ್ಲಿ ಇತ್ತೀಚಿನ ಕಾಲೇಜ್ ಅಥವಾ ಹೈಸ್ಕೂಲ್ ಹೋಗುವಂಥ ಅಥವಾ ವರ್ಕಿಂಗ್ ಮಾಡುವಂಥ ಜನರಲ್ಲಿ ಈ ಥರದ ಆಹಾರ ಪದಾರ್ಥಗಳು, ಜಂಕ್ ಫುಡ್ಸ್ ಅಂತ ಏನು ಹೇಳ್ತವೆ, ಇಂಥ ಪದಾರ್ಥಗಳನ್ನು ಸೇವನೆ ಜಾಸ್ತಿ ಆಗಿರೋದ್ರಿಂದ ಇದು ಆಹಾರ ಪಚನ ಕ್ರಿಯೆಗೆ ಪೆಟ್ಟು ಬಿದ್ದು, ಆಮೇಲೆ ಆಹಾರ ಪಚನ ಕ್ರಿಯೆ ಆಗಿ ಲಾಸ್ಟ್ ಅಂದರೆ ಕಡೆಯದಾಗಿ ಏನು ಒಂದು ಒಳ್ಳೆಯ ರಸ ಉದ್ಭವ ಆಗಬೇಕು, ಅದಾಗುವುದಿಲ್ಲ ಶರೀರದಲ್ಲಿ. ಹಾಗಾಗಿ ಇದು ಒಂದು ಥರ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಇನ್ನು ವಿಹಾರ, ನಾವು ಆಹಾರ ವಿಹಾರ ಅಂತ ಹೇಳೋ ಕಾರಣಗಳನ್ನು ಹೇಳ್ತೇವೆ. ವಿಹಾರ ಅಂತಂದರೆ ಈಗ ನಾವು ದೈನಂದಿನ ಚಟುವಟಿಕೆಗಳನ್ನು ಏನು ಮಾಡ್ತೇವೆ, ಮೊದಲಿನ ಕಾಲದಲ್ಲಿ ಚಟುವಟಿಕೆ ಅಂದ ತಕ್ಷಣ ಎದ್ದ ತಕ್ಷಣ ಹಲವೊಂದು ಚಟುವಟಿಕೆಗಳು ನಿಯಮಿತವಾಗಿ ಸಾಕ್ತಿದ್ವು. ಈ ನಿಯಮಿತವಾದಂಥ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಕಂಡುಬರೋದು ಆಲಸಿ ಜೀವನ, ಐಷಾರಾಮಿ ಜೀವನಗಳಲ್ಲಿ ತೊಡಗೋದ್ರಿಂದ ಅದೇ ಅತಿಯಾದ ಶ್ರಮ, ನಮ್ಮ ಶ್ರಮಕ್ಕೆ ಅತಿಯಾದಂಥ ಒಂದು ಪ್ರೆಸ್ ಕೊಟ್ಟು ಅತಿಯಾದಂಥ ಒಂದು ಶ್ರಮವನ್ನು ಮಾಡೋದ್ರಿಂದ ಅದು ಕೂಡ ಒಂದು ರೀತಿಯಲ್ಲಿ ನಮ್ಮ ಶರೀರಕ್ಕೆ ಪೆಟ್ಟು ಬೀಳ್ತದೆ. ಆಮೇಲೆ ಐಷಾರಾಮಿ ಜೀವನ ಅಂತ ಹೇಳಿದ್ರೆ ಶ್ರಮ ಇಲ್ಲದೇ ಇರುವುದು, ಶ್ರಮ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಶರೀರದಲ್ಲಿ ಉತ್ಪಾದನೆಯಾಗುವಂತಹ ಕೆಲವೊಂದು ಪದಾರ್ಥಗಳು ಅವುಗಳ ಶೇಖರಣೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ಶೇಖರಣೆ ಆದಂತಹ ಪದಾರ್ಥಗಳು ಒಂದು ಕಲ್ಲಿನ ರೂಪವನ್ನು ಪಡ್ಕೊಳ್ತವೆ ಅಂತ ಹೇಳ್ಬೋದು. ಇನ್ನು ವ್ಯಾಯಾಮ, ನಿಯಮಿತವಾಗಿ ಎಷ್ಟು ಬೇಕೋ ಅಷ್ಟು ವ್ಯಾಯಾಮವನ್ನು ಮಾಡಲೇಬೇಕು. ಪ್ರತಿಯೊಬ್ಬ ಮನುಷ್ಯರು ಒಂದು ತರಹದ ವ್ಯಾಯಾಮವನ್ನು ಮಾಡಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವ್ಯಾಯಾಮ ಅಥವಾ ವ್ಯಾಯಾಮ ಇಲ್ಲದೇ ಇರಬಹುದು, ಇವೆರಡರ ಮಧ್ಯದಲ್ಲಿ ನಿಯಮಿತವಾದಂಥ ವ್ಯಾಯಾಮವು ಕಾಣಬರುವುದಿಲ್ಲ. ಇದು ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅತಿಯಾದ ವ್ಯಾಯಾಮ ಮಾಡೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತದೆ. ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಆ ನೀರಿನ ಅಂಶ ಕಡಿಮೆ ಆದದ್ದಕ್ಕೆ ಅನುಗುಣವಾಗಿ ನೀರನ್ನು ಸೇವಿಸುವುದು ಕಡಿಮೆ ಆಗ್ತಾ ಉಂಟು ಇತ್ತೀಚಿನ ದಿನಗಳಲ್ಲಿ. ಇತ್ತೀಚಿನ ನೀರು ಸೇವಿಸುವುದು ಅಂತ ಹೇಳಿದ್ರೆ ಮದ್ಯಪಾನ ಮಾಡುವುದು, ಅದು ಒಂದು ದೊಡ್ಡ ಹವ್ಯಾಸವಾಗಿ ಮಾರ್ಪಟ್ಟಿದೆ ಇತ್ತೀಚಿನ. ಇನ್ನೂ ಒಂದು ಅಂತ ಹೇಳಿದ್ರೆ ಈಗಿನ ಸಾಫ್ಟ್ ಡ್ರಿಂಕ್ಸ್ ಅಥವಾ ಏರಿಯೇಟೆಡ್ ಡ್ರಿಂಕ್ಸ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೇವೆ ನಾವು, ಪೆಪ್ಸಿ, ಕೋಕೋ ಕೋಲಾ, ಇಂಥವುಗಳ ಸೇವನೆ ಜಾಸ್ತಿ ಆಗೋದ್ರಿಂದ ಇವು ಕೂಡ ನಮ್ಮ ಶರೀರದಲ್ಲಿ ಪೆಟ್ಟು ಬಿದ್ದು, ಶರೀರದ ಪಚನ ಕ್ರಿಯೆಗೆ ಪೆಟ್ಟು ಬಿದ್ದು, ಅಥವಾ ಅವುಗಳ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ ಏನು ಹೇಳ್ತೇವೆ ನಾವು, ವಿಷಕಾರಿ ಪದಾರ್ಥ ಅಂತ ಏನು ಹೇಳ್ತೇವೆ,
ಅವು ಹೊರ ಹೋಗಲಿಕ್ಕೆ ಸಾಧ್ಯ ಮಾಡುವುದಿಲ್ಲ. ಸೊ ಈ ತರದ ವಿಷಕಾರಿ ಪದಾರ್ಥಗಳು ಶೇಖರಣೆ ಆಗೋದ್ರಿಂದ ಕೂಡ ಕಲ್ಲುಗಳಾಗುವಂಥ ಸಂದರ್ಭ ಬರ್ತದೆ. ಇನ್ನೊಂದು ಪ್ರಮುಖ ಕಾರಣ ನಿದ್ರಾಹೀನತೆ. ಇತ್ತೀಚಿನ ಒಂದು ಸರ್ವೆ ಪ್ರಕಾರ 100ರಲ್ಲಿ 60% ಮನುಷ್ಯರಲ್ಲಿ ನಿದ್ರಾಹೀನತೆ ಒಂದು ಕಾಮನ್ ಆಗಿ ಸಾಮಾನ್ಯವಾದಂಥ ಕಾರಣ ಒಂದು ಕಂಡು ಬರ್ತದೆ. ಇದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇದು ಮೂತ್ರ ವ್ಯವಸ್ಥೆಯಲ್ಲಿ ಹರಳಾಗಲಿಕ್ಕೆ ಕಾರಣ ಆಗದೇ ಇರ್ಬೋದು, ಬಟ್ ಇಂಡೈರೆಕ್ಟ್ಲಿ ಇದು ಒಂದು ತರಹದ ಒಂದು ಕಾರಣವನ್ನು ಉದ್ಭವ ಮಾಡೇ ಮಾಡ್ತದೆ. ಸೊ ಹಾಗಾಗಿ ನಿದ್ರಾಹೀನ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೆಲಸದ ಒತ್ತಡಕ್ಕೆ ಮನಿದು ರಾತ್ರಿ ಹಗಲಿ ಅಂತ ದುಡಿಯೋ ಒಂದು ಪರಿಸ್ಥಿತಿ ಬಂದಾಗ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತವೆ. ಸೊ ನಿದ್ರಾಹೀನತೆಯೂ ಕೂಡ ಒಂದು ಪ್ರಮುಖವಾದಂಥ ಕಾರಣ ಇರ್ತದೆ. ಇನ್ನು ನೆಕ್ಸ್ಟ್ ಹೇಳೋದಂತ ಹೇಳಿದ್ರೆ ಈ ಸಾಫ್ಟ್ ಡ್ರಿಂಕ್ಸ್. ನಾನು ಆಗಲೇ ಹೇಳಿದೆ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಅದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರೋದ್ರಿಂದ ಅದರಲ್ಲಿರತಕ್ಕಂಥ ಲವಣಾಂಶಗಳು ಏನಿರ್ತವೆ, ಅತಿಶಯವಾದಂಥ ಲವಣಾಂಶಗಳು ಅವು ಸ್ಫಟಿಕ ರೂಪದಲ್ಲಿ ಕನ್ವರ್ಟ್ ಆಗ್ತವೆ ಶರೀರದಲ್ಲಿ. ಆ ಥರ ಕನ್ವರ್ಟ್ ಆದಾಗ ಅವು ಕಿಡ್ನಿಯಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ಇವು ಕಿಡ್ನಿ ಮತ್ತು ಮೂತ್ರ ವ್ಯವಸ್ಥೆಯಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲೋ ಆವಾಗ ಮೂತ್ರಪಿಂಡ ಅಥವಾ ಮೂತ್ರನಾಳ ಅಥವಾ ಮೂತ್ರಕೋಶದಲ್ಲಿ ಹರಳುಗಳು ಉತ್ಪನ್ನವಾಗುವಂತಹ ಪರಿಸ್ಥಿತಿ ಬರ್ತದೆ. ಇನ್ನು ಕೆಲವು ಜನರು ತಿಳ್ಕೊಂಡಿರ್ತಾರೆ ಈ ಟೊಮ್ಯಾಟೊ ಕೋಸು ಮತ್ತೆ ಇವುಗಳನ್ನು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ಗಳು ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಸ್ಟೋನ್ಗಳು ಆಗ್ತವೆ ಅಂತೇಳಿ. ಬಟ್ ಎಲ್ಲರೂ ಟೊಮ್ಯಾಟೊ ತಿಂತಾರೆ, ಅದಕ್ಕೆ ಎಲ್ಲರಲ್ಲೂ ಸ್ಟೋನ್ ಕಂಡು ಬರೋದಿಲ್ಲ, ಕೆಲವೊಂದು ಜನರಲ್ಲಿ ಮಾತ್ರ ಕಂಡು ಬರ್ತದೆ. ಆದರೆ ಈ ಟೊಮ್ಯಾಟೊವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ, ನಾನು ಆಹಾರದಲ್ಲಿ ಹೇಳಿದೆ ಆಹಾರ ಎಷ್ಟು ಬೇಕೋ ನಿಯಮಿತವಾಗಿ ಹಿತಮಿತವಾಗಿ ಸೇವಿಸಿದರೆ ಅದು ಆಹಾರ ಆಗ್ತದೆ. ಆಹಾರವನ್ನು ನಾವು ಹಿತಮಿತವನ್ನು ಬಿಟ್ಟು ಮಿತಿ ಮೀರಿ ತಿಂದರೆ ಅದು ವಿಷವಾಗಿ ಪರಿಣಾಮ ಆಗ್ತದೆ. ಸೊ ಅದೇ ತರಹ ಅತಿಯಾದ ಟೊಮೆಟೊ ಸೇವನೆ ಅಥವಾ ಕೋಸು ಸೇವನೆ ಅಂತ ಏನಾದರೂ ಆಗಿದ್ದಿದ್ರೆ ಅಲ್ಲೇನಾಗ್ತದೆ, ಇವು ಪ್ರೇರೇಪಿಸುವಂಥ ಕಾರಣಗಳಾಗ್ತವೆ ಹೊರತು ಇವು ಡೈರೆಕ್ಟಾಗಿ ಇವು ತಿಂದರೆ ಟೊಮೆಟೊ ತಿಂದ್ಬಿಟ್ರೆ ಸ್ಟೋನ್ ಆಗ್ತದೆ ಅಂತ ಅನ್ನುವಂಥ ಭ್ರಮೆ ಇರಬಾರ್ದು. ಸೊ ಹಾಗಾಗಿ ಇವೆಲ್ಲವೂ ಕಾರಣಗಳು ಒಟ್ಟುಗೂಡಿ ಒಂದು ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳಾಗಲಿಕ್ಕೆ ಒಂದು ಮೇನ್ ಕಾರಣಗಳಂತ ಆಗ್ತವೆ. ಮತ್ತು ಇನ್ನು ಮೂತ್ರನಾಳದಲ್ಲಿ ಕಲ್ಲುಗಳಂತೂ ನೋಡಿದರೆ ಅದರಲ್ಲಿ ಹಲವಾರು ತೆರನಾದ ಕಲ್ಲುಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಆಕ್ಸಾಲೇಟ್, ಅಧಿಕ ಪ್ರಮಾಣದಲ್ಲಿ ನಾವು ಕಂಡು ಬರುವಂಥದ್ದು ಆಕ್ಸಾಲೇಟ್ ಇರುವಂಥ ಪದಾರ್ಥಗಳು. ಅಂದರೆ ಕೋಸು, ಸೊಪ್ಪು, ಬೀಟ್ರೂಟ್, ಕಪ್ಪು ಚಹಾ, ಚಾಕ್ಲೇಟ್, ಗೋಧಿ ಹಿಟ್ಟು, ಬೀಜಗಳು ಇಂಥದ್ದೆಲ್ಲ ಅತಿಯಾದ ಸೇವನೆ ಮಾಡೋದ್ರಿಂದ ಈ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಆಕ್ಸಾಲೇಟ್ ಎನ್ನುವಂಥ ಒಂದು ಪದಾರ್ಥ ಏನಿರ್ತದೆ ಅದು ಸ್ಫಟಿಕ ರೂಪದಲ್ಲಿ ಪರಿವರ್ತನೆ ಆಗ್ತದೆ ಶರೀರದಲ್ಲಿ. ಇದು ಯಾವಾಗ ಸ್ಫಟಿಕ ರೂಪದಲ್ಲಿ ಪರಿವರ್ತನೆ ಆಗ್ತದೋ ಆ ಸಂದರ್ಭದಲ್ಲಿ ಸ್ಟೋನ್ಗಳಾಗುವುದು ಅಥವಾ ಹರಳುಗಳು ಮೂತ್ರ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಆಗ್ತವೆ. ಆದರೆ ಇವುಗಳನ್ನು ಹಿತಮಿತವಾಗಿ ಬಳಸಿ ಇದರೊಟ್ಟಿಗೆ ನಾವು ನೀರಿನ ಪ್ರಮಾಣವನ್ನು ಸೇವನೆ ಅಧಿಕ ಮಾಡೋದರಿಂದ ಈ ಥರದ ಸಮಸ್ಯೆಗೆ ಆಗಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳು ಇದ್ದಾವೆ ಆಗಿದ್ದಾವೆ ಅಂತ ಒಬ್ಬ ರೋಗಿಗೆ ಕಂಡು ಬರುವುದೇ ಯಾವಾಗ, ಅಂಥ ಲಕ್ಷಣಗಳೇನು ಅಂತ ನೋಡಿದರೆ ವಿಪರೀತವಾದಂಥ ಹೊಟ್ಟೆ ನೋವು. ಈ ಹೊಟ್ಟೆ ನೋವು ಹೇಗಿರ್ತದೆ ಅಂತ ಹೇಳಿದ್ರೆ ಹೆರಿಗೆ ನೋವಿನ ಹೊಟ್ಟೆ ನೋವಿಗಿಂತ ಹೆಚ್ಚಿಗೆ ಹೊಟ್ಟೆ ನೋವು ಇರ್ತದೆ. ಸೊ ಈ ಹೊಟ್ಟೆ ನೋವು ಇರಬಹುದು ಅಥವಾ ಸೊಂಟ ನೋವು ಬರ್ತದೆ ಅಥವಾ ಈ ನೋವು ಬರುವಾಗ ವಾಂತಿ ಬರ್ತದೆ, ಅದು ವಾಂತಿ ಒಂದು ಎರಡು ಸಲ ಬಂದು ಮತ್ತೆ ನಿಲ್ತದೆ. ನೆಕ್ಸ್ಟ್ ವಾಂತಿ ಬರುವ ಹೊತ್ತಿನಲ್ಲಿ ಮೂತ್ರದಲ್ಲಿ ಉರಿ ಕಂಡು ಬರಬಹುದು ರೋಗಿಗಳಲ್ಲಿ. ಮತ್ತು ಇನ್ನೂ ಕೆಲವೊಂದು ರೋಗಿಗಳಲ್ಲಿ ನಾವು ಮೂತ್ರದ ಮೂಲಕ ರಕ್ತಕಣಗಳು ಹೊರಗೆ ಬರ್ತವೆ, ಸೊ ರಕ್ತ ಮೂತ್ರವೂ ಕಾಣಬರ್ತದೆ. ಆಮೇಲೆ ಕೆಲವೊಂದು ಸಲ ಮೂತ್ರ ನಾಳ ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಮೂತ್ರಕೋಶ, ಮೂತ್ರಪಿಂಡ ಇವು ಯಾವುದರಲ್ಲಿಯೂ ಕೂಡ ಮೂತ್ರದ ಹರಳುಗಳಿಂದ ಸೋಂಕು ಕೂಡ ತಗಲ್ಬೋದು, ಹಾಗಾಗಿ ಅಲ್ಲಿ ಬಾವು ಕೂಡ ಬರ್ಬೋದು. ಸೊ ಈ ಥರ ಎಲ್ಲ ಸಮಸ್ಯೆಗಳು ಕಂಡು ಬಂದಾಗ ನಾವು ಈ ಮೂತ್ರಕೋಶ ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಈ ರೋಗಿಯು ಮೂತ್ರ ವ್ಯವಸ್ಥೆಯಲ್ಲಿಯ ಹರಳುಗಳಿಂದ ಬಳಲ್ತದೆ ಅಂತ ನಾವು ಗುರುತ ಮಾಡ್ಕೊಳ್ಬೋದು. ಹಾಗಾದರೆ ಈ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಆಗಬಾರ್ದು ಅಂತಂದರೆ ಏನೆಲ್ಲ ನಾವು ಉಪಾಯಗಳನ್ನು ಮಾಡ್ಕೊಳ್ಬೋದು? ಮೊದಲನೇದಾಗಿ ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕು. ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಕೆಲಸ ಬಿಡುವುದು ಅಂತಲ್ಲ, ಅತಿಯಾದ ಕೆಲಸ ಮಾಡಬೇಕು ಅಂತಲ್ಲ, ಕೆಲಸಕ್ಕೆ ಎಷ್ಟು ಒತ್ತಡ ಇರ್ತದೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಕೆಲಸವನ್ನು ಮಾಡೋದು, ಅದಕ್ಕೆ ತಕ್ಕ ಹಾಗೆ ನಿದ್ದೆಯನ್ನು ಮಾಡುವುದು, ಅದೇ ತರನಾದ ಆಹಾರ ಪದಾರ್ಥಗಳ ಸೇವನೆಯಲ್ಲಿ ಸ್ವಲ್ಪ ಕೊಂಚ ನಾವು ಗಮನವನ್ನು ವಹಿಸಿದರೆ, ಪ್ರಮುಖವಾಗಿ ತೀಕ್ಷ್ಣವಾದಂಥ ಆಹಾರಗಳನ್ನು ಕಡಿಮೆ ಮಾಡೋದು, ರೋಡ್ ಸೈಡಲ್ಲಿ ಇರತಕ್ಕಂಥ ಜಂಕ್ ಫುಡ್ಸನ್ನು ಕಡಿಮೆ ಮಾಡೋದು, ಆಮೇಲೆ ಸಾಫ್ಟ್ ಡ್ರಿಂಕ್ಸ್ ಇಂಥ ಪದಾರ್ಥಗಳ ಸೇವನೆ ಕಡಿಮೆ ಮಾಡೋದು, ಅದರ ಬದಲಾಗಿ ಪಾನೀಯ ಪದಾರ್ಥಗಳನ್ನು ತಂಪಾದ ಪಾನೀಯ ಪದಾರ್ಥಗಳಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡೋದು. ಈಗ ನೀರಿನ ನೀರು ಇರುವಂಥ ಅಂಶಗಳನ್ನು ಅಥವಾ ನೀರನ್ನು ಜಾಸ್ತಿ ಕುಡಿಯಿರಿ ಅಂತ ಹೇಳಿದ್ರೆ ಎಷ್ಟು ಲೀಟರ್ ಕುಡಿಬೇಕು ಅಂತ ಆಗ್ತದೆ.
ಎಷ್ಟು ಲೀಟ್ರು ಅಂತ ಹೇಳಿದ್ರೆ ದಿನಕ್ಕೆ ಒಬ್ಬ ಸಾಮಾನ್ಯವಾದಂತಹ ಮನುಷ್ಯ ಸೇವಿಸಬೇಕಾದಂತಹ ಪ್ರಮಾಣ ಅಂತ ಹೇಳಿದ್ರೆ 2-4 ಲೀಟರ್ ಮಿನಿಮಮ್ ನೀರು ಕುಡಿಬೇಕು. ಒಬ್ಬರು ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 7 ಗಂಟೆವರೆಗೂ ಒಂದು 2-4 ಲೀಟರ್ವರೆಗೂ ನೀರು ಹಿತಮಿತವಾಗಿ ಬಳಸಬೇಕು. ಸೊ ಈ ನೀರಿನ ಬಳಕೆ ಪ್ರಮಾಣ ಎಷ್ಟಿರ್ತದೋ ಅಷ್ಟೇ ತರಹದ ನಾವು ಮೂತ್ರ ವೇಗ ಬಂದಾಗ ಅದನ್ನು ಧಾರಣೆ ಮಾಡಬಾರದು. ಅಂದ್ರೆ ಮೂತ್ರ ಬಂದಾಗ ಅದನ್ನು ಆಗಲೇ ವಿಸರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ತಡೆದುಕೊಂಡು ಕೂತ್ಕೊಂಡು ಕೂತ್ರೆ ಅದು ಮತ್ತೆ ಇದು ಲವಣಾಂಶಗಳು ಅದರ ಶರೀರದಲ್ಲಿ ಇರ್ತಕ್ಕಂಥ ಆ ಮೂತ್ರದಲ್ಲಿ ಇರ್ತಕ್ಕಂಥ ಲವಣಾಂಶಗಳು ಮತ್ತೆ ಸ್ಫಟಿಕ ರೂಪ ಅಂತ ಹೇಳ್ತಾ ಮತ್ತೆ ನಮಗೆ ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳ ಸಮಸ್ಯೆ ಕಂಡು ಬರ್ತದೆ. ಇದು ಒಂದು. ಆಮೇಲೆ ಇನ್ನು ಆಹಾರದಲ್ಲಿ ತೀಕ್ಷ್ಣವಾದಂಥ ಮತ್ತೆ ಅತಿಯಾದ ಕ್ಷಾರೀಯ ಅಥವಾ ಲವಣಾಂಶ ಇರತಕ್ಕಂಥ ಪದಾರ್ಥಗಳನ್ನು ಕಡಿಮೆ ಪ್ರಯೋಗ ಮಾಡಬೇಕು. ಉಪ್ಪಿನ ಅಂಶ ಕಡಿಮೆ ಇರಬೇಕು. ಆಮೇಲೆ ಹಣ್ಣು ಹಂಪಲುಗಳ ಪದಾರ್ಥಗಳು ಸ್ವಲ್ಪ ಸೇವನೆ ಜಾಸ್ತಿ ಇರಬೇಕು. ಅಂದರೆ ಸಿಟ್ರಿಕ್ ಆಸಿಡ್ ಇರುವಂತಹ ಪದಾರ್ಥಗಳ ಸೇವನೆಯನ್ನು ಜಾಸ್ತಿ ಮಾಡಿದರೆ ನಾವು ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಈಗ ಎಲ್ಲರಿಗೂ ತಿಳಿದ ಹಾಗೆ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಕಂಡು ಬಂದರೆ ಒಂದು ಲೇಸರ್ ಥೆರಪಿ ಅಂತ ನೆನಪಿಗೆ ಬರ್ತದೆ, ಇಲ್ಲ ಆಪರೇಷನ್ ಮಾಡಬೇಕೇನೋ ಅನ್ನೋ ಒಂದು ಭಯ ಬರ್ತದೆ. ಆದರೆ ನಾನು ಕಳೆದ 15 ವರ್ಷಗಳಲ್ಲಿ 1000+ ರೋಗಿಗಳನ್ನು ನಾನು ನೋಡಿದ್ದೇನೆ. 1000+ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ, ಚಿಕಿತ್ಸೆಯನ್ನು ಮಾಡಿದ್ದೇವೆ. ಅತಿಯಾದ ಸುಲಭ ವಿಧಾನದಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಬಹುದು. ಆದರೆ ಎಲ್ಲ ಮೂತ್ರನಾಳದ ಹರಳುಗಳಿಗೆ ಶಸ್ತ್ರಚಿಕಿತ್ಸೆ ಬೇಕೆನ್ನುವ ಒಂದು ಭ್ರಮೆ ಇದೆಯಲ್ಲ, ಅದು ತಪ್ಪು. ಅದೇ ತರನಾಗಿ ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಪುರ್ ಬೆಳಗಾವಿಯಲ್ಲಿ ನಾವು OPD No. 8 ಇಲ್ಲಿ ನಾವು 1000+ರೋಗಿಗಳಿಗೆ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಇದ್ದಂಥ ರೋಗಿಗಳಿಗೆ ನಾವು ಆಯುರ್ವೇದ ಚಿಕಿತ್ಸೆಯನ್ನು ಕೊಟ್ಟು ಸಕ್ಸಸ್ಫುಲ್ ಆಗಿ ಅವನ್ನು ಗುಣಪಡಿಸಿದ್ದೇವೆ. ಸೊ ಈ ಒಂದು ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಪುರದಲ್ಲಿ ಈ ರೀತಿಯಾದ ಸೌಲಭ್ಯವನ್ನು ನಾನು ಎಲ್ಲ ಕೇಳುಗರಿಗೆ ಇದರ ಲಾಭವನ್ನು ಪಡಿಬೇಕಂತೇಳಿ ನಾನು ಕೇಳ್ಕೊಳ್ತೇನೆ.

0: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.aletech.ac.in ಗೆ ಭೇಟಿ ನೀಡಿ.
1: केली कैंसर हॉस्पिटल ने हिरू नगर बेळगाव.
2: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
1: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
2: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
1: तुमच्या आरोग्यासाठी नवीन आशेचा किरण केली कैंसर हॉस्पिटल.
2: मिळणाऱ्या सुविधा, हायली स्किल्ड डॉक्टर्स.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಡಾಕ್ಟರ್ ನವೀನ್ ಪಾಟೀಲ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್, ಡಿಫಾರ್ಮೇಟ್ರಿ ಕಂಜಂಕ್ಷನ್, ಜಾಯಿಂಟ್ ಪ್ರಿಸರ್ವೇಶನ್ ಅಂಡ್ ರೀಕನ್ಸ್ಟ್ರಕ್ಷನ್, ಅಡಾಲಸನ್ ಮಸ್ಕ್ಯುಲೋಸ್ಕೆಲಿಟಲ್ ಸ್ಪೆಷಲಿಸ್ಟ್ ಇವರು. ಹೆಸರಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಬಗ್ಗೆ. ಹೆಸರಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳು ಎಲುಬು ನರ ಮತ್ತು ಕೀಳು ಚಿಕಿತ್ಸೆಗೆ ವಿಶೇಷ ಇವರು. ಸೊ ನಡೀರಿ, ಈ ಒಂದು ವಿಷಯ ಕುರಿತು ನಾವು ಮಾತನಾಡೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ ಪಾಟೀಲ್ ಅವರಿಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ ಸರ್. ಸೊ ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಪಾಟೀಲ್ ಅಂತ. ನಾನು ಮಕ್ಕಳ ಎಲುಬು ಮತ್ತು ಕೀಳು ಮತ್ತು ನರ ತಜ್ಞರು. ಮಕ್ಕಳಲ್ಲಾಗುವ ಎಲುಬು ಕೀಳು ಸಮಸ್ಯೆಗೆ ಸ್ಪೆಷಲಿಸ್ಟ್. ಸೊ ಇದು ಆರ್ಥೋಪೆಡಿಕ್ಸ್ ಆದ್ಮೇಲೆ ಸೊ ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಅಂಡರ್ಗೋ ಆಗಿರ್ತೀವಿ. ಇದರಲ್ಲಿ ಶಿಶುವಿನಿಂದ ಹಿಡಿದು ಹುಟ್ಟಿದ ಮಗುವಿಂದ ಆಲ್ಮೋಸ್ಟ್ 25 ವರ್ಷವರೆಗೆ ಎಲ್ಲ ಎಲುಬು ಮತ್ತು ಕೀಳು ಸಮಸ್ಯೆಗೆ ಇದೆಲ್ಲ ಏನೇನು ಸಮಸ್ಯೆ ಎಲ್ಲ ಉಂಟಾಗಿಲ್ಲ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ವಿಶೇಷವಾಗಿ ಬರ್ತಾ ಇರೋದು ಅಂದ್ರೆ ಡಿಸೀಸಸ್ ಅಂದ್ರೆ ಕ್ಲಬ್ ಫುಟ್ ಮೇನ್, ಅದು ನಾವು ವಕ್ರಪಾದ ಅಂತ ಹೇಳ್ತೀವಿ.
0: ವಕ್ರಪಾದ
1: ಅಂತ. ಸೊ ಇದು ಹುಟ್ಟದಾನಿಂದ ಬರುವಂತ ಕಂಡೀಷನ್, ಬಹಳ ಸಾಮಾನ್ಯವಾದ ಕಂಡೀಷನ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಕಾಲದ ಪಾದ ಏನಿರುತ್ತೆ ಒಳಗಡೆ ಹೊಳ್ಳಿರ್ತಾವ. ಸೊ ಇದೆಲ್ಲ ನಾರ್ಮಲಿ ಇದು ಎದಕ್ ಬರ್ತಿತ್ತು ಅಂತೇಳಿ ಅಷ್ಟು ಸಂಶೋಧನೆ ಮಾಡಿದಾಗ ಈಗ ಯಾವುದು ಪರ್ಯಾಯ ಕಂಡು ಬರುವುದಿಲ್ಲ ಅದರಲ್ಲಿ ಎದಕ್ಕಾಗಿದೆ ಅಂತ. ಆದ್ರೆ ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಗರ್ಭಕೋಶದಲ್ಲಿ ನೀರ್ ಕಮ್ಮಿ ಆಗಿದ್ದಕ್ಕೆ ಅಥವಾ ಬಹಳಷ್ಟು ಮಲ್ಟಿಪಲ್ ಪ್ರೆಗ್ನೆನ್ಸಿ ಆಗಿದ್ದಕ್ಕೆ ಈ ತರ ಆದಾಗ ಇವೆಲ್ಲ ಕಂಡು ಬರುವುದು ಬಹಳ ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇದಕ್ಕೇನು ಹೆದರುದಂತ ಏನಿಲ್ಲ. ಹುಟ್ಟದಾದ್ಮೇಲೆ ನಾವು ಸ್ವಲ್ಪ ಪ್ಲಾಸ್ಟರ್, ಏನು ಪ್ಲಾಸ್ಟರ್ ಯುಪಿ ಅಂತೀವಿ, ಅದೆಲ್ಲ ಪ್ಲಾಸ್ಟರ್ ಅನ್ನ ಬೆಳೆಸಿ ಆಲ್ರೆಡಿ ಪೂರಾ ಸೀದಾ ಆಗಿ ನಾರ್ಮಲ್ ಪಾದ ಆಗುವಂಗ್ ಮಾಡ್ಕೊಡ್ತೀವಿ. ಸೊ ಇದಕ್ಕೇನು ಅಷ್ಟು ಟ್ರೀಟ್ಮೆಂಟ್ ಬಹಳ ದಿವಸ ನಡೆಯುದು ಆ ತರ ಏನು ಉಂಟಾಗುದಿಲ್ಲ. ಆದ್ರೆ ಕೆಲವು ವಕ್ರಪಾದ, ಸ್ಪೆಷಲ್ ವಕ್ರಪಾದ ಅಂತೀವಿ, ನರದ ಸಮಸ್ಯೆಗಾಗಿ ಕಂಡು ಬರುವಂತದ್ದು ಅಥವಾ ಬಾಳೆ ಹೃದಯ ಮತ್ತು ಕಿಡ್ನಿ ಸಮಸ್ಯೆ ಆಗಿ ಇರುವಂತ ಮಕ್ಕಳಿಗೆ ಕಂಡು ಬರುವುದು. ಇಂಥವ್ ಸ್ವಲ್ಪ ಸ್ಪೆಷಲ್ ವಕ್ರಪಾದ ಇದ್ದಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ ಹೊತ್ತು ನಡೀತೈತೆ. ಆದ್ರೆ ಯಾವುದೇ ವಕ್ರಪಾದ ಇದ್ರು ಅದು ಪೂರಾ ಸಣ್ಣ ವಯಸ್ಸಲ್ಲಿ ಸರಿಪಡಿಸಬಹುದು. ಹೆಂಗೆಂಗ್ ವಯಸ್ಸಾಗ್ತಾವ ಎಲುಬೆಲ್ಲ ಬೆಳಕೋತ್ ಹೋದಂಗ್ ಘಟ ಆಗಿರ್ತಾವಲ್ರಿ, ಅವಾಗ ಸ್ವಲ್ಪ ಟ್ರೀಟ್ಮೆಂಟ್ ಬಹಳ ಕಾಂಪ್ಲೆಕ್ಸ್ ಆಕೋತ್ತು. ಅವಾಗ ಸರ್ಜರಿ, ಶಸ್ತ್ರಚಿಕಿತ್ಸೆ ಬೇಕಾಗುವಂತ ಸಂಭವನೆ ಜಾಸ್ತಿ ಆಗ್ತದೆ. ಸೊ ಜಲ್ದಿ ತೋರಿಸಿ ಜಲ್ದಿ ಟ್ರೀಟ್ಮೆಂಟ್ ತಗೊಂಡಾಗೆ ನಾರ್ಮಲ್ ನಮ್ಮ ನಿಮ್ ಕಾಲ್ ತರನು ಸೀದಾ ಆಗಿ ಮಾಡಿಕೊಡುವುದಂತ ಅದು ಸಮಯ ಪರಿಹಾರ ಮಾಡಬೇಕು. ಸೊ ಸೆಕೆಂಡ್ ವಿಷಯ ಅಂದ್ರೆ ನಾರ್ಮಲಿ ನರ ಸಮಸ್ಯೆ ಇದ್ದಾಗ ಕಾಲು ಕೈ ಸಮಸ್ಯೆ ಆಗುವಂತ ಸಂಭವ ಬಹಳ ಇರ್ತಾವ. ಯಾಕಂದ್ರೆ ಕಾಲು ಕೈ ಎಲ್ಲ ಕಂಟ್ರೋಲ್ ಮೆದುಳು ಮೇಲೆ ಇರ್ತೈತಿ. ಸೊ ಅದ್ರ ಮೆದುಳು ಫಸ್ಟ್ ಬೆಳವಣಿಗೆ ಫಸ್ಟ್ ಒಂದ್ 2-3 ವರ್ಷ ಅಷ್ಟೇ ಆಗುದ್ರಿ. ಆದ್ರೆ ಕಾಲು ಕೈ ಬೆಳವಣಿಗೆ ಬಹಳ ವರ್ಷ ತನಕ ಹೋಗ್ತಿರ್ತಾವ. ಯೂಶಲಿ ಸಾಮಾನ್ಯ ಅಂದ್ರೆ ಹುಡುಗಿಯರಿದ್ರೆ 12-14 ವರ್ಷವರೆಗೆ, ಹುಡುಗರಂದ್ರೆ 14-17 ವರ್ಷವರೆಗೆ. ಸೊ ಬೆಳವಣಿಗೆ ಆಗ್ದಂಗ ಆದಂಗ ಏನೇನು ಎಲುಬ ಮೇಲೆ ತೊಂದರೆ ಉಂಟಾಗೋತ್ ಹೋಗುದು ಹಚ್ಚಿಗೆನೂ ಆಗ್ತೈತೆ ಹೊರತು ಕಮ್ಮಿ ಆಗುದಿಲ್ಲ. ಅದ್ರ ಸಲುವಂದ ಜಾಸ್ತಿ ಜಲ್ದಿ ಸಮಸ್ಯೆ ಕಮ್ಮಿ ಇದ್ದಾಗ ಅದಕ್ಕೆ ಪರಿಹರಿಸೋದು ಈಸಿ ಆಗುತ್ತೆ, ಮತ್ತೆ ಪರಿಹರಿಸೋದು ಟ್ರೀಟ್ಮೆಂಟ್ ಕೊಡೋದು ಪರ್ಮನೆಂಟ್ ಸೊಲ್ಯೂಷನ್ ಬಹಳ ದಿವಸ ತನ ಹಿಡ್ಕೊಂಡು ಕೂತಿರ. ಅದಕ್ಕೆ ಅವೆಲ್ಲ ಹಂತ ನರ ಎಫೆಕ್ಟ್ ಆದವರಿಗೆ, ಬ್ರೈನ್ ಎಫೆಕ್ಟ್ ಆದವರಿಗೆ ನಾವು ಕಾಮನ್ ಆಗಿ ಸೆರೆಬ್ರಲ್ ಪಾಲ್ಸಿ ಅಂತ ಬಳಸ್ತೇವೆ ಅದಕ್ಕೆ ಟರ್ಮಿನಾಲಜಿ. ಸೊ ಅಂತ ಮಕ್ಕಳಿಗೆ ಜಲ್ದಿಯಾಗಿ ತೋರಿಸಿದ್ರೆ ಎಲುಬಿನ ಮೇಲೆ ಆಗುವಂತ ಪ್ರಭಾವವನ್ನು ನಾವೆಲ್ಲಾನು ತಡೆಗಟ್ಟಿಸಬಹುದು ಅದಕ್ಕೆ ಜಲ್ದಿ ನೋಡಿಸ. ಸರ್ಡ್ ಸಾಮಾನ್ಯ ಅಂದ್ರೆ ನಾವು ಮಕ್ಕಳಲ್ಲಿ ಆಟ ಆಡಬೇಕಾದ್ರೆ ಬಿದ್ದು ಪೆಟ್ಟಾಗುದು, ಫ್ರಾಕ್ಚರ್ಸ್ ಅವೆಲ್ಲ. ಸೊ ಸಾಮಾನ್ಯವಾಗಿ ಫ್ರಾಕ್ಚರ್ಸ್ ನಡು ಎಲುಬಿಗೆ ಕಟ್ಟದಾಯ್ತಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಪ್ಲಾಸ್ಟರ್ದಿಂದ ಟ್ರೀಟ್ಮೆಂಟ್ ಮಾಡಬಹುದು, ಸಣ್ಣ ಬಳಕಿ ವೈರ್ ದಿಂದ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಹೆಚ್ಚನಸ್ ದೊಡ್ಡವ್ರ ಪ್ಲೇಟ್ ಸ್ಕ್ರೂ ಏನ್ ಬಳಕೆ ಮಾಡ್ತೀವೋ ಅದರ ತರ ಅದು ಬಳಕೆ ಆಗುದು ಕಮ್ಮಿ ಇರುತ್ತೆ. ಆದ್ರೆ ಏನ್ ವಿಶೇಷತನ ಅಂದ್ರೆ ಮಕ್ಕಳ ಎಲುಬು ಬೆಳಿತಿರ್ತಾವ್ರಿ. ಸೊ ಎಲ್ಲಾ ಎಲುಬಿಂದು ದೊಡ್ಡ ಎಲುಬಿಂದು ತುದಿ ಎಲ್ಲ ಬೆಳಿತಿರ್ತಾವ. ಅಲ್ಲಿ ಏನಾರ ಪೆಟ್ಟು ಬಿದ್ರೆ, ಬೆಳೆಯುವ ಜಾಗಕ್ಕೆ ಏನಾರ ಪೆಟ್ಟು ಬಿದ್ರೆ ಅದು ಬೆಳೆಯಲಾರ್ದಂಗಿರುದು ಅಥವಾ ಡೊಂಕತನ ಉಂಟಾಗುದು, ಇಂಥವ್ ಸಮಸ್ಯೆಗಳು ಮುಂದುವಂತ ಉಂಟಪನ ಇರ್ತಿ. ಅದಕ್ಕೆ ಮಕ್ಕಳಲ್ಲಿ ಫ್ರಾಕ್ಚರ್ ಆದಾಗ ಅದು ಕರೆಕ್ಟ್ ಆಗಿ ಅವಾಗ ಸಣ್ಣ ವಿಷಯ ಇದ್ದಾಗ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಬಹಳ ಅವಶ್ಯಕತೆ ಇರುತ್ತೆ. ಇಲ್ಲಿಲ್ಲ ಅಂದ್ರೆ ಏನಾಗುತ್ತೆ, ಬೆಳೆಯುವ ಜಾಗಕ್ಕೆ ಏನಾರ ಪೆಟ್ಟಿದ್ರೆ ಸೊ ಮುಂದೆ ಬೆಳವಣಿಗೆ ಆಗುವ ಸಮಸ್ಯೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗಬಹುದು. ಯಾಕಂದ್ರೆ ಉದ್ದ ಗಿಡ್ಡ ಆಗ್ಬೋದು, ಕಾಲು ಕೈ ಉದ್ದ ಗಿಡ್ಡ ಆಗ್ಬೋದು, ಕೈ ಬೆಳಿಲಾರ್ದಂಗಿರ್ಬೋದು, ಡೊಂಕತನ ಉಂಟಾಗ್ಬೋದು. ಸೊ ಇವೆಲ್ಲ ಸಮಯ ಪ್ರಾಬ್ಲಮ್ ಅನ್ನು ತಡೆಗಟ್ಟಿಸಬೇಕಂದ್ರೆ ಕರೆಕ್ಟ್ ಆಗಿ ಫ್ರಾಕ್ಚರ್ ಗೆ ಅವಾಗೆ ಟ್ರೀಟ್ಮೆಂಟ್ ಮಾಡೋದು ಬಹಳ ಅವಶ್ಯಕತೆ. ಟೈಮ್ಲಿ ಟ್ರೀಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್
0: ಪೀಡಿಯಾಟ್ರಿಕ್ಸ್.
1: ಫೋರ್ತ್, ನಾವು ಕಾಮನ್ ಆಗಿ ಮಕ್ಕಳಲ್ಲಿ ಎಲುಬಿನ ಪ್ರಾಬ್ಲಮ್ ನೋಡೋದಂದ್ರೆ ಎಲುಬು ವೀಕ್ ತನ. ಸೊ ಹುಟ್ಟದಾನಿಂದ ಎಲುಬು ಫುಲ್ ವೀಕ್ ಇರುತ್ತೆ, ಸ್ವಲ್ಪ ಬಿದ್ರೆ ಫ್ರಾಕ್ಚರ್ ಆಗುದು. ಅಥವಾ ಎಲುಬಿನಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಉತ್ಪಾದನೆ, ಇದು ಮೇನ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತೀವಲ್ಲ, ಅದು ಕಮ್ಮಿ ಆಗುದ್ರಿಂದ ಇವೆಲ್ಲ ಸಮಸ್ಯೆಗೆ ಯಾವ ಕಾರಣದಿಂದ ಆಗಿದೆ ಅಂತ ಹೇಳಿ ಕಂಡುಹಿಡಿದು ಅದಕ್ಕೆ ಕರೆಕ್ಟ್ ಆಗಿ ಪರಿಹಾರ ಕೊಡೋದೇ ನಮ್ದು ಮೇನ್ ಉದ್ದೇಶ. ಅಂದ್ರೆ ಎಲುಬಲ್ಲಿ ಬಹಳಷ್ಟು ಟಾನಿಕ್ ಔಷಧ ಬೇಕಾಗುತ್ತಾವ, ಕ್ಯಾಲ್ಸಿಯಂ, ವಿಟಮಿನ್ ಡಿ. ಯಾಕಂದ್ರೆ ಎಲುಬು ಬೆಳವಣಿಗೆ ಟೈಮಲ್ಲಿ ಬಹಳಷ್ಟು ಅದು ರಿಕ್ವೈರ್ಮೆಂಟ್ ಬಹಳ ಜಾಸ್ತಿ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ಸಪ್ಲಿಮೆಂಟೇಷನ್ ಕೊಟ್ಟು ಮತ್ತು ಬೇರೆ ಎಲ್ಲಾ ಕಾರಣದಿಂದ ಅವು ಎಲ್ಲ ಕರೆಕ್ಟ್ ಆಗಿ ಎಲುಬಿನ ತರ ಹೋಗಿ ಮುಟ್ಟಾಗತ್ತಾವಿಲ್ಲ ತಿಳ ನೋಡುದು ಬಹಳ ಅವಶ್ಯಕತೆ. ಇಲ್ಲಾಂದ್ರೆ ರಿಪೀಟೆಡ್ಲಿ ಫ್ರಾಕ್ಚರ್ಸ್ ಆಗ್ತಿರ್ತಾವ, ಬೆಳವಣಿಗೆ ಹೈಟ್ ಕಮ್ಮಿ ಆಗ್ಬಹುದು, ಬೆಳವಣಿಗೆ ನಿಂದಿರ್ಬೋದು, ಇವೆಲ್ಲ ಸಮಸ್ಯೆಗಳು ಮುಂದೆ ಉಂಟಾಗ. ಸೊ ಐದನೇ ಗ್ರೂಪ್ ಆಫ್ ರೋಗಿಗಳು ಹೆಂಗೆ ಆ ಥರ ಅಂದ್ರೆ ಸಂಧಿವಾತ. ಸೊ ಸಂಧಿವಾತ ನಾರ್ಮಲಿ ನಾವು ವಯಸ್ಸಾದ್ಮೇಲೆ ನೋಡುದು, ಆದ್ರೆ ಸೇಮ್ ಸಂಧಿವಾತ ಮಕ್ಕಳಲ್ಲೂ ಬರುತ್ತವೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಆಟೋ ಇಮ್ಯೂನ್ ಏನಂತೇವು, ಸೊ ನಮ್ಮ ದೇಹದಲ್ಲೇನೆ ಉಂಟಾಗುವಂತ ರಕ್ತ ಕಣಗಳು ನಮ್ಮ ದೇಹ ಸಂಧಿಗಳಲ್ಲಿ ಹೋಗಿ ಅದಕ್ಕೆ ಫುಲ್ ಡಿಸ್ಟ್ರಾಯ್ ಮಾಡುವಂತದ ಸಮಸ್ಯೆಗಳು ಬಹಳ ಕಾಮನ್ ಆಗಿ ನೋಡ್ಬರ್ತೀವಿ. ಮಕ್ಕಳಲ್ಲಿಯೂ ಸಂಧಿವಾತ ಆ ತರ ಆಗುದು ಅಂತ ಸಮಸ್ಯೆ ಬಹಳಷ್ಟು ಕಾಮನ್. ಸೊ ಆತರ ಸಂಧಿವಾತಲ್ಲೂ ಬಹಳಷ್ಟು ಪ್ರಕಾರ ಇದಾವೆ. ಒಮ್ಮೊಮ್ಮೆ ಒಂದೇ ಕೀಳಿಗೆ ಇದು ಆಗಿರ್ತಾವ, ಒಮ್ಮೊಮ್ಮೆ ಮಲ್ಟಿಪಲ್ ಬೇರೆ ಬೇರೆ ಕೀಳಿಗೂ ಸಮಸ್ಯೆ ಬರ್ತಾವ. ಸ್ವೆಲ್ಲಿಂಗ್ ಆಗ್ಬೋದು, ಅಂದ್ರೆ ಬಾವು ಬರ್ಬೋದು, ನೋವಾಗಿ ಉಂಟಾಗ್ಬೋದು, ಮಡಚಲಾರ್ದಂಗಿರ್ಬೋದು, ಇಂಥವೆಲ್ಲ ಸಮಸ್ಯೆಗಳನ್ನು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ಅದು ಗುಳಿಗಿದಿಂದ ಪರಿಹಾರ ಮಾಡಬಹುದು. ಕೆಲವೊಂದು ಶಸ್ತ್ರಚಿಕಿತ್ಸೆಯಿಂದ ಸೀದಾ ಮಾಡ್ಕೋಬಹುದು. ಇವೆಲ್ಲಾನು ಬರುವಂತ ಸಮಸ್ಯೆ ಬಹಳ ಕಾಮನ್. ನೆಕ್ಸ್ಟ್ ಹಿಂಗಲ್ಲಿ ಅಂದ್ರೆ ಮಕ್ಕಳ ಹುಟ್ಟಿದ್ರಿಂದ ಕೈ ಇರುವುದಿಲ್ಲ, ಅಂಗಗಳು ಇರುವುದಿಲ್ಲ, ಇವೆಲ್ಲ ಕಾಮನ್. ಈಗೆಲ್ಲ ಸ್ಕ್ಯಾನ್ ಎಲ್ಲ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಜಲ್ದಿನೇ ಅವೆಲ್ಲ ಡಿಟೆಕ್ಟ್ ಮಾಡ್ಕೋಬಹುದು. ಕೆಲವೊಂದು ಸಮಸ್ಯೆಗಳು ಬಹಳ ಪ್ರಾಬ್ಲಮೆಟಿಕ್ ಇದ್ರೆ ಅವಕ್ಕೆ ನಾವು ಮೊದಲೇ ಸ್ಕ್ಯಾನ್ ಮಾಡಿ ಜಾಸ್ತಿ ಕಂಡುಹಿಡಿದು ಇವೆಲ್ಲ ಸಮಸ್ಯೆಗಳು ಇರ್ತಾವ ಅಂತ ಹೇಳಿ ನಿಂದ್ರಿಸಬಹುದು ಬೆಳವಣಿಗೆ ಇರ್ಲಾರ್ದಂಗ. ಇಲ್ಲಾಂದ್ರೆ ಹುಟ್ಟಿದಾದ್ಮೇಲೆ ಅದಕ್ಕೆ ಅಕಾರ್ಡಿಂಗ್ಲಿ ಏನೇನು ಅಂಗಗಳು ಮಿಸ್ ಆಗಿರ್ತಾವೋ ಅವು ಅಂಗಗಳು ಬೇರೆ ಕಡೆಯಿಂದ ತೆಗೆದುಬಿಟ್ಟು ಅವು ಉಪಯೋಗ ಮಾಡುವಂಗೂ ಮಾಡ್ಕೋತೀವಿ. ಸೊ ಬೆರಳುಗಳು ಆಗಲಿ, ಕೀಳುಗಳಾಗಲಿ, ಕೈಯಲ್ಲಿ ಇದಾಗಲಿ ಆಗಲಿ, ಸೊ ಇದು ಸಮಸ್ಯೆಗಳನ್ನು ನಾವು ಕರೆಕ್ಟ್ ಆಗಿ ನೋಡಿಕೊಂಡು ಆ ಥರ ಮಾಡ್ಕೋಬಹುದು. ನೆಕ್ಸ್ಟ್ ಗ್ರೂಪ್ ಆಫ್ ಡಿಸಾರ್ಡರ್ಸ್ ಅಂದ್ರೆ ಇದು ಕೈಗೆ ನರ ಹಿಗ್ಗುದ್ರಿಂದ ಈಗ ಡೆಲಿವರಿ ಆಗೋ ಟೈಮಲ್ಲಿ ಸ್ವಲ್ಪ ಕುತ್ತಿಗೆಗೆ ಸ್ಟ್ರೆಸ್ ಬಿದ್ದು ಕೈ ಅಳಗಳಾರ್ದಂಗಿರುದು. ಕಾಮನ್ ಆಗಿ ಸಾಮಾನ್ಯವಾಗಿ ಫಿಸಿಯೋಥೆರಪಿ ಅಂತ ನಾವ್ ಏನ್ ಹೇಳ್ತೇವೆ ವ್ಯಾಯಾಮ ಮಾಡುದು, ಅದರದಿಂದ ಇಂಪ್ರೂವ್ಮೆಂಟ್ ಬಹಳಷ್ಟು ಜನರಿಗೆ ಆಗೋಗುದೆ. ಆದ್ರೆ ಪೂರಾ ಇಂಪ್ರೂವ್ಮೆಂಟ್ ಫುಲ್ ಆಗಿರುದಿಲ್ಲ, ಯಾಕಂದ್ರೆ ಕೆಲವೊಂದು ನರಗಳು ಜಲ್ದಿ ಕೆಲಸ ಮಾಡಕ್ ಚಾಲು ಮಾಡ್ತಾವ್ರಿ, ಕೆಲವೊಂದು ನರಗಳು ಸ್ವಲ್ಪ ಲೇಟ್ ಆಗಿ ಕೆಲಸ ಮಾಡ್ತಾವ. ಇವೆರಡೂ ಜಲ್ದಿ ಕೆಲಸ ಮಾಡುವ ನರಗಳು ಸ್ವಲ್ಪ ಕಮ್ಮಿ ಆಗೋ ಕೆಲಸ ಮಾಡುವ ನರಗಳಕ್ಕಿಂತ ಹೆಚ್ಚಿಗೆ ಓಡೋಗಿ ಅವು ಜಾಸ್ತಿ ಡೊಂಕ್ ತನಕ ಪ್ರೊಡ್ಯೂಸ್ ಮಾಡ್ತಿರ್ತಾವ. ಸೊ ಅವಾಗ ಏನ್ ಮಾಡ್ತೇವೆ ಅಂದ್ರೆ ನಾವು ಬ್ಯಾಲೆನ್ಸಿಂಗ್ ಮಾಡ್ಕೋತೀವಿ. ಯಾವ್ದು ಕೆಲಸ ಜಾಸ್ತಿ ಮಾಡ್ತಾ ಇದಾವ ಕಮ್ಮಿ ಮಾಡಿಸಿ, ಯಾವ್ದು ಜಾಸ್ತಿ ಕಮ್ಮಿ ಮಾಡ್ತಾ ಇದಾವ ಅದಕ್ಕೆ ಶಕ್ತಿ ಜಾಸ್ತಿ ಕೊಟ್ಟು ಹಿಂಗ್ ಬ್ಯಾಲೆನ್ಸ್ ಮಾಡಿ ಅಲ್ಟಿಮೇಟ್ಲಿ ಕೀಳ ಆಕಾರ ತಪ್ಪದಾರದಂಗ್ ನೋಡ್ಕೋತೀವಿ. ಈ ಬೆಳವಣಿಗೆ ಎಲುಬು ಬಹಳ ಇದ್ದಂಗೆ, ಅಂದ್ರೆ ಏನು ಕಗ್ಗ ತರ ಹಣ್ಣು ಇದ್ದಂಗೆ, ಅದಕ್ಕೆ ಜಾಸ್ತಿ ನಾವು ಆಕಾರ ಕೆಡ್ಸಕ್ ಬಿಟ್ಟಂದ್ರೆ ಅದರ ಆಕಾರ ಒಂದ್ಸಲ ತಪ್ಪ ಬಿಡ್ತಂದ್ರೆ ಅದು ಕರೆಕ್ಟ್ ಆಗಿ ಮುಂದೆ ಕೆಲಸ ಮಾಡುದಿಲ್ಲ. ಸೊ ಅದ ಆಕಾರ ಉಳಿಸ್ಕೊಂಡು ಹೋಗುವುದೇ ಮಹತ್ವ. ಸೊ ಮೇನ್ ಇಂಪಾರ್ಟೆಂಟ್ಸ್ ಲೈಸ್ ಇನ್ ಟ್ರೀಟಿಂಗ್ ಅರ್ಲಿ ಅಂಡ್ ಹಿಟ್ಟಿಂಗ್ ಇಟ್ ಹಾರ್ಡ್, ಸೊ ದಟ್ ವಿ ಪ್ರಿವೆಂಟ್ ಲಾಟ್ ಆಫ್ ಡಿಸಾಸ್ಟರ್ ಹ್ಯಾಪನಿಂಗ್ ಇನ್ ದ ಗ್ರೋಯಿಂಗ್ ಏಜ್ ಗ್ರೂಪ್. ತರ ಕಾಯಿಲೆಗಳಲ್ಲಿ ಸ್ವಲ್ಪ ಅವೇರ್ನೆಸ್ ಹೆಚ್ಚಿಗೆ ಮಾಡ್ಬೇಕು ನಾವು, ಯಾಕಂದ್ರೆ ಎಲ್ಲಾನು ಅಂಗವಿಕಲತೆ ಅಂತ ಹೇಳಿ ಲೇಬಲ್ ಮಾಡಕ್ ಬರುದಿಲ್ಲ. ಅಂಗವಿಕಲತೆ ಅಂತ ಅನ್ನೋದು ವರ್ಲ್ಡ್ ಹಾಕಿ ನಿಂದ್ರಕ್ ಬರುದಿಲ್ಲ. ಲಾಟ್ ಆಫ್ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಪರಿಹಾರ 100% ಇರ್ಲಿಲ್ಲ ಅಂದ್ರು ನಾವು ಜೀವನ ಮಾಡಕ್ಕೆ ಎಲ್ಲ ರೂಪಿಸ್ಕೊಳ್ಳಿ ಫಂಕ್ಷನಾಲಿಟಿ ಅಚೀವ್ ಮಾಡುವಂತ ಪಾಸಿಬಿಲಿಟಿ ಇರುತ್ತೆ. ಬರೇ ಮೆಡಿಕೇಶನ್ಸ್ ದಿಂದ, ಸ್ವಲ್ಪ ಪ್ಲಾಸ್ಟಿಕ್ ಟ್ರೀಟ್ಮೆಂಟ್ ದಿಂದ, ಕೆಲವೊಂದು ಬೂಟ್ ದಿಂದ, ಕೆಲವೊಂದು ಸಮಸ್ಯೆಗಳಿಗೆ ಅಷ್ಟೇ ಶಸ್ತ್ರಚಿಕಿತ್ಸೆ ಅನ್ನೋದು ಬೇಕಾಗುತ್ತೆ. ಅಂತ ಪರಿಹಾರಕ್ಕೆ ನಾವು ಅಸೆಸ್ ಮಾಡಿ ಶಸ್ತ್ರಚಿಕಿತ್ಸೆಯಿಂದ ಗುಣ ಪಟ್ಟಿಸಬಹುದು.
2: ಅಬ್ಸಲ್ಯೂಟ್ಲಿ. ಮತ್ತೆ ಈಗ ಬರ್ತ್ ಟ್ರಾಮಾ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ?
1: ಸೊ ಬರ್ತ್ ಟ್ರಾಮಾ ಅಂದ್ರೆ ಸೊ ಹುಟ್ಟು ಕೂಸ್ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಡೆಲಿವರಿ ನಾರ್ಮಲ್ ಡೆಲಿವರಿ ಮಾಮೂಲಿಯಾಗಿ ಆಗುದು. ಸೊ ಮಾಮೂಲಿ ಡೆಲಿವರಿ ಆಗೋ ಟೈಮಲ್ಲಿ ಡೆಲಿವರಿ ಜಾಗ ಸ್ವಲ್ಪ ಕಮ್ಮಿ ಇರೋದ್ರಿಂದ, ಸ್ವಲ್ಪ ಬೇಬಿ ವೇಟ್ ತೂಕ ಜಾಸ್ತಿ ಇರೋದ್ರಿಂದ ಬರಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ನಮ್ದೆಲ್ಲ ಎಲುಬು ಇಲಾಸ್ಟಿಕ್ ಹಂಗಿರುತ್ತೆ. ಸ್ವಲ್ಪ ಡೆಲಿವರಿ ಕೆನಾಲ್ದಿಂದ ಬರ್ತ್ ಪ್ರೊಸೆಸ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಲೇಬರ್ ಏನಂತೀವಿ ನಾವು, ಡಿಫಿಕಲ್ಟ್ ಡೆಲಿವರಿ ಪ್ರೊಸೆಸ್ ಅಲ್ಲಿ ಸ್ವಲ್ಪ ತೊಡೆ ಮೂಳೆ ಆಗಿರ್ಬೋದು ಅಥವಾ ಕೈದ ಮೂಳೆ ಆಗಿರ್ಬೋದು ಕೆಲವೊಂದು ಬ್ರೇಕ್ ಆಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಭಯಪಡೋದು ಏನು ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ ಲಾಟ್ ಆಫ್ ದೋಸ್ ಪ್ರಾಬ್ಲಮ್ಸ್ ಶಸ್ತ್ರಚಿಕಿತ್ಸೆ ಬೇಕಾಗುದಿಲ್ಲ. ಸಿಂಪಲ್ ಪಟ್ಟಿ ಕಟ್ಟುವುದರಿಂದನೇ ಆರಾಮಾಗಿ ಹೋಗುತ್ತೆ. ಆದ್ರೆ ಸರಿಯಾಗಿ ಅದ ಲೈನ್ ಅಲ್ಲಿ ತಂದು ಪಟ್ಟಿ ಕಟ್ಟಿ ಅದಕ್ಕೆ ಆರಾಮ್ ಮಾಡುವಂತದ್ದು ಕಾರ್ಯ ನಾವು ವಹಿಸ್ಬೇಕು. ಸೊ ಯೂಶಲಿ ತೊಡೆ ಮೂಳೆ ಮತ್ತೆ ಕಾಲರ್ ಬೋನ್ ಏನಂತೇವಲ್ಲ, ಇವು ಎರಡು ಮೂಳೆ ಎಲುಬು ಮುರಿದು ಬಹಳ ಸಾಮಾನ್ಯ ಬರ್ತ್ ರಿಲೇಷನ್ ಬರ್ತ್ ಟ್ರಾಮಾದಿಂದ. ಸೊ ಇದು 2-3 ವಾರವರೆಗೆ ಪಟ್ಟಿ ಕಟ್ಟಿ ಸೀದಾ ಮಾಡುವಂತದ್ದು ಅವಶ್ಯಕತೆ ಇರುತ್ತೆ.
2: ಈಗ ಚಿಕ್ಕ ಮಕ್ಕಳು ಅಂದ ತಕ್ಷಣ ಅಫ್ಕೋರ್ಸ್ ಅವರು ಆಟ ಆಡ್ತಿರ್ತಾರೆ, ಆ ಆಟದ ಸಮಯದಲ್ಲಿ ಅವರಿಗೆ ಗಾಯ ಏನಾದ್ರು ಫ್ರಾಕ್ಚರ್ ಏನಾದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಯಾವ ರೀತಿ ಚಿಕಿತ್ಸೆ ಇರುತ್ತೆ?
1: ಆಟ ಆಡ್ಬೇಕಾದ್ರೆ ಮಾಮೂಲಿಯಾಗಿ ಬೀಳುದು ಏಳುದು ಎಲ್ಲ ಇರುತ್ತೆ. ಸೊ ನಾರ್ಮಲ್ ಆಗಿ ಫ್ರಾಕ್ಚರ್ ಆಗಿದೆ ಅಂತಂದ್ರೆ ಹೆಚ್ಚಾನ್ ಹೆಚ್ಚು ಬಾವು ಜಾಸ್ತಿ ಬರ್ಬೋದು, ನೋವು ಜಾಸ್ತಿ ಇರುತ್ತೆ, ಅಳಗಾಡಿಸಲಾರ್ದಂಗ ಇರುತ್ತೆ, ಆಮೇಲೆ ನೋವಂತೂ ಜಾಸ್ತಿ ಇರುತ್ತೆ. ಸೊ ಈ ತರ ಆಮೇಲೆ ಡೊಂಕತನ ಕಂಡು ಬರುತ್ತೆ ಒಮ್ಮೊಮ್ಮೆ, ತಿಳಿತ ಕೈ ಅಲ್ಲಾದ್ರೆ ಕಾಲ ಅಲ್ಲಾದ್ರೆ ಪೂರಾ ಎರಡು ಮೂಳೆ ಮೂರ್ಕೊಂಡಿದ್ರೆ, ಸೊ ಇಂತಲ್ಲಾದಾಗೆ ಫ್ರಾಕ್ಚರ್ ಆಗಿದೆ ಅಂತ ಹೇಳುದು ಬಹಳ ಕಾಮನ್ ಆಗಿ ಸಮಸ್ಯೆ. ಸೊ ಅಂತ ಪೇಷಂಟ್ಸ್ ಬಂದಾಗ ನಾವು ಎಕ್ಸ್ರೇ ತೆಗಿತೀವಿ ಫಸ್ಟ್ ಕನ್ಫರ್ಮ್ ಮಾಡ್ಕೊಳಕ್ಕೆ ಬೋನ್ ಫ್ರಾಕ್ಚರ್ ಆಗಿದೆ ಇಲ್ಲ ಅಂತ ಹೇಳಕ್ಕೆ. ಸೊ ಡಿಪೆಂಡಿಂಗ್ ಆನ್ ಯಾವ ಜಾಗ ಅಲ್ಲಿ ಫ್ರಾಕ್ಚರ್ ಆಗಿದೆ, ಯಾವ ಮೂಳೆ ಜಾಗ ಅಲ್ಲಿ ಫ್ರಾಕ್ಚರ್ ಆಗಿದೆ, ಯಾವ ಮೂಳೆಗೆ ತೊಂದರೆ ಆಗಿದೆ, ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ಇರುತ್ತೆ. ದೇರ್ ಇಸ್ ನೋ ಯೂನಿಫಾರ್ಮ್ ಟ್ರೀಟ್ಮೆಂಟ್. ಕೆಲವೊಂದು ನಮ್ಮ ದೇಹದಲ್ಲಿ ಮುಖ್ಯವಾದ ಮೂಳೆ ಇರುತ್ತೆ, ತೊಡೆ ಮೂಳೆ ಆಗಿರ್ಬೋದು, ಅಲ್ಲೆಲ್ಲ ರಕ್ತ ಸಂಚಾರ ಸ್ವಲ್ಪ ವಿಶೇಷತನದಿಂದ ಇರುತ್ತೆ. ಸೊ ಅಂತವೆಲ್ಲ ವಿಶೇಷತನ ಇದ್ದಾಗೆ ಅವಕ್ಕೆಲ್ಲ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಆ ಟೈಮಲ್ಲಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಒಮ್ಮೊಮ್ಮೆ ರಕ್ತ ಸಂಚಾರ ಕೆಳ್ಕೊಂಡ್ಬಿಟ್ಟು ಬಿಟ್ರೆ ಮುಂದೆ ಸೌಕಳಿ ಆಗುದು, ಸಂಧಿ ಎಲ್ಲ ಕೆಡುದು ಅಂತ ಸಮಸ್ಯೆಗಳು ಆಗಿರುತ್ತೆ. ಸೊ ಡಿಪೆಂಡಿಂಗ್ ಆನ್ ಯಾವ ಮೂಳೆ ಫ್ರಾಕ್ಚರ್ ಆಗಿದೆ, ಯಾವ ಜಗಲ್ಲಿ ಮೂಳೆಯಲ್ಲಿ ಫ್ರಾಕ್ಚರ್ ಆಗಿದೆ, ನಾನು ಹೇಳ್ತಾ ಇದ್ದೆ ಅವಾಗ ಬೆಳವಣಿಗೆ ಜಾಗಲ್ಲಿ ತುದಿಯಲ್ಲಿ ಪೆಟ್ಟು ಬಿದ್ರೆ, ಬೆಳವಣಿಗೆ ಜಾಗಕ್ಕೆ ತೊಂದರೆ ಆದ್ರೆ ಅವು ಬೆಳವಣಿಗೆ ನಿಂತು ಹೋಗ್ಬಹುದು, ಮುಂದೆ ಡೊಂಕತನ ಉಂಟಾಗಬಹುದು. ಈ ತರ ಇದ್ದಲ್ಲೇ ಅವ್ರು ಸ್ವಲ್ಪ ಸ್ಪೆಷಲ್ ಆಗಿ ಕನ್ಸಿಡರೇಷನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಜಾಸ್ತಿ ಅಂದ್ರೆ 5 ವರ್ಷ ಒಳಗಿನ ಮಕ್ಕಳಿಗೆಲ್ಲ ಫ್ರಾಕ್ಚರ್ ಆದಾಗ ಯೂಶಲಿ ಪಟ್ಟಿದಿಂದ ಸೀದಾ ಆಗುವಂತ ಸಂದರ್ಭ ಜಾಸ್ತಿ. 5 ರಿಂದ 10 ವರ್ಷವರೆಗೆ ಡಿಪೆಂಡಿಂಗ್ ಆನ್ ಯಾವ ಮೂಳೆ ಫ್ರಾಕ್ಚರ್ ಆಗಿದೆ, ಅದರಿಂದ ಸ್ವಲ್ಪ ಕೆಲವು ಮಂದಿ ಶಸ್ತ್ರಚಿಕಿತ್ಸೆ ಬೇಕಾಗಬಹುದು, ಕೆಲವೊಂದು ಸ್ವಲ್ಪ ಅರಿವಳಿಕೆ ಔಷಧ ಕೊಟ್ಟು ಸ್ವಲ್ಪ ಜಗ್ಗಿ ಕುಡಿಸುವಂತ ಕ್ಲೋಸ್ ರಿಡಕ್ಷನ್ ಏನಂತೀವಿ ಅಂತ ಟೈಪ್ ಆಗ್ಬಹುದು. 10 ರಿಂದ ಮೇಲ್ಪಟ್ಟ ವಯಸ್ಸುವರೆಗೆ ಸ್ವಲ್ಪ ದೊಡ್ಡವ್ರು ನಂಗೆ ಆಗಿರ್ತಾವ ಫ್ರಾಕ್ಚರ್ಸ್, ಅವಾಗ ಅವರಿಗೆ ಕರೆಕ್ಟ್ ಆಗಿ ಅಂಟುಕೊಳ್ಳುವಂತ ಪವರ್ ಜಾಸ್ತಿ, ಟೈಮ್ ಕಮ್ಮಿ ಟೈಮ್ ಅಲ್ಲಿ ಅಂಟು ಕೊಡಿಸೋದು ಆ ತರ ಎಲ್ಲ ಮಾಡಿದಾಗ ಸ್ವಲ್ಪ ಶಸ್ತ್ರಚಿಕಿತ್ಸೆ ಬೇಕಾಗುವಂತ ಪರ್ಸೆಂಟೇಜ್ ಜಾಸ್ತಿ ಆಗ್ಬಹುದು.
2: ಆಫ್ಕೋರ್ಸ್, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಬಾಲ್ಯದಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ಆಟ ಆಡುವಾಗ ಏನಾದ್ರೂ ತಲೆಗೆ ಏನಾದ್ರು ಪೆಟ್ ಹತ್ತಿದ್ರೆ ಅದಕ್ಕೆ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತಾರೆ, ಅದರ ಬಗ್ಗೆ ತಿಳಿಸಿ.
1: ಸೊ ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಬೆಳವಣಿಗೆ ಆಗಬೇಕಾದ್ರೆ ಕೆಲವೊಂದು ರಕ್ತ ಸಂಚಾರ ಸ್ವಲ್ಪ ಮೆದುಳಿಗೆ ಸ್ವಲ್ಪ ಟೈಮ್ ವರೆಗೆ ಕಮ್ಮಿ ಆಗೋಗಿರುತ್ತೆ. ಸೊ ಮೇ ಬಿ 2-3 ಸೆಕೆಂಡ್ಸ್ ಬಹಳ ಕಾರಣದಿಂದ ಆಗಿರ್ಬೋದು, ಡೆಲಿವರಿ ಪ್ರೊಸೆಸ್ ಆಗ್ಬೇಕಾದ್ರೆ ಫಿಟ್ಸ್ ಆಗಿರ್ಬೋದು, ಅಥವಾ ಬೆಳವಣಿಗೆ ಡೆಲಿವರಿ ಆದ ಮೇಲೆ ಸ್ವಲ್ಪ ಶುಗರ್ ಲೆವೆಲ್ ಕಮ್ಮಿ ಆಗಿರ್ಬೋದು, ಮಗುಗೆ ಸ್ವಲ್ಪ ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಆಗಿರೋದು, ಬಹಳಷ್ಟು ಉದ್ದಾರದಿಂದ ಒಂದು 2-3 ಸೆಕೆಂಡ್ ಸ್ವಲ್ಪ ರಕ್ತ ಸಂಚಾರ ಮೆದುಳಿಗೆ ಕಮ್ಮಿ ಆದ್ರೆ ಮೆದುಳಲ್ಲಿ ಕಲೆ ಬಿದ್ದುಬಿಡುತ್ತೆ. ಸೊ ಮೆದುಳಲ್ಲಿ ಕಲೆ ಬಿದ್ದುಬಿಟ್ರೆ ಅದು ನಿವಾರಣೆ ಆಗುದಿಲ್ಲ. ಸೊ ಮೆದುಳಲ್ಲಿ ಕಲೆ ಬಿದ್ದಿದ್ದು ಜಾಸ್ತಿ ಹಾಕೋತ ಹೋಗುದಿಲ್ಲ, ಆದ್ರ ಯಾವ ಜಗಲ್ಲಿ ಕಲೆ ಬಿದ್ದಿರುತ್ತೆ ಅದರದ ಎಲ್ಲ ಪರಿಣಾಮ ಕಾಲ್ ಕೈ ಮೇಲೆ ಬೆಳ್ಕೋತ ಹೋಗುತ್ತೆ, ಯಾಕಂದ್ರೆ ಕಾಲ್ ಕೈ ಎಲ್ಲ ಬೆಳ್ಕೋತ ಹೋಗುತ್ತಾವ. ಸೊ ಆದ್ರೆ ಅದ್ರ ತಕ್ಕಂತೆ ಸ್ವಲ್ಪ ಕಲೆ ಮೆದುಳಲ್ಲಿ ಬಿದ್ದಾಗ ಸಿಗ್ನಲ್ ಏನಂತೀವಿ ಮೆದುಳಿಂದ ಕಾಲ್ ಕೈ ಬರುದು, ಅದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬರುತ್ತೆ. ಅದು ಕಮ್ಮಿ ಪ್ರಮಾಣದಲ್ಲಿ ಬಂದಾಗೆ ಎಲುಬು ಜಾಸ್ತಿ ಬೆಳ್ಕೋತೋಗುತ್ತೋ ಅದ್ರ ಮಾಂಸಖಂಡ ಏನಂತೀವ ನಾವು ಅವು ಕಮ್ಮಿ ಬೆಳಿತಿರ್ತಾವ. ಸೊ ದೇರ್ ಇಸ್ ಡಿಸ್ಪ್ಯಾರಿಟಿ ಬಿಟ್ವೀನ್ ದೋಸ್. ಸೊ ಆ ತರ ಆಗುದ್ರಿಂದ ಏನಾಗುತ್ತೆ, ಕಾಲ್ ಕೈ ಡೊಂಕತನ ಬರುದು, ಕಾಲ್ ಕೈ ನಡೆಯಲ್ಲೇ ಸಮಸ್ಯೆ, ನಡೆಯುವುದು ಜಾಸ್ತಿ ನಡೆಯುವುದಿಲ್ಲ, ಈ ತರ ಸಮಸ್ಯೆ ಮೆದುಳಿಗೆ ಎಫೆಕ್ಟ್ ಆದಾಗ ಕಾಲ್ ಕೈ ಮೇಲೆ ಪರಿಣಾಮ ಬೀಳುದು ಸಾಮಾನ್ಯವಾಗಿ, ಅದು ಕಾಮನ್ ಆಗಿ ನಾವು ಸೆರೆಬ್ರಲ್ ಪಾಲ್ಸಿ ಅಂತೀವಿ. ಸೊ ಜಾಸ್ತಿ ಜಲ್ದಿ ಡಿಟೆಕ್ಟ್ ಆದಾಗ ಅವಕ್ಕೆಲ್ಲ ಜಾಸ್ತಿ ಡೊಂಕತನ ಬರಬಾರ್ದು ಅಂತೇಳಿ ಬೂಟ್ ಅದೆಲ್ಲ ಮಾಡ್ತೀವಿ, ಫಿಸಿಯೋಥೆರಪಿ ಮೊಡಾಲಿಟಿ ಅಂತ ಕೊಡ್ತೀವಿ. ಸೊ ಜಾಸ್ತಿ ಎಲ್ಲ ಬೆಳವಣಿಗೆ, ಯಾಕಂದ್ರೆ ಈ ತರ ಮೆದುಳು ಸಮಸ್ಯೆ ಆದಾಗ ಕಾಲ್ ಕೈ ಸಮಸ್ಯೆ ಜಾಸ್ತಿ ಆಗುವುದೇ ಖಚಿತ, ಯಾಕಂದ್ರೆ ನಾವು ಬೆಳ್ಕೋತೇ ಹೋಗ್ಬೇಕು. ಯಾರು ಬೆಳವಣಿಗೆ ಅಂತೂ ನಿಂದ್ರಿಸಕ್ ಆಗುದಿಲ್ಲ, ವಯಸ್ಸಂತೂ ಹೋಗ್ತಾ ಇರುತ್ತೆ. ಆಮೇಲೆ 10 ವರ್ಷ ಆದ್ಮೇಲೆ ನಮ್ ಬೆಳವಣಿಗೆ ಬಹಳ ಫಾಸ್ಟ್ ಆಗಿರುತ್ತೆ, ನಾವು ಗ್ರೋತ್ ಸ್ಪರ್ಟ್ ಅಂತೀವಿ ಅದಕ್ಕೆ. ಅದು ಜಾಸ್ತಿ ಆದಾಗ ವೇಟ್ನು ಆ್ಯಡ್ ಅಪ್ ಆಗುತ್ತೆ, ಹೈಟ್ನು ಆ್ಯಡ್ ಅಪ್ ಆಗುತ್ತೆ. ಸೊ ಇವೆಲ್ಲ ತೊಂದರೆಗಳು ಹೆಚ್ಚಿಗೆ ಆಗ್ತಾವೆ ಇನ್ನೇ ಇರ್ತಾವೆ ಆ ವಯಸ್ಸಲ್ಲಿ. ಸೊ ಆ ವಯಸ್ಸಲ್ಲಿ ಹೆಚ್ಚಿಗೆ ಆಗ್ಬಾರ್ದು, ಸ್ವಲ್ಪ ಕೇರ್ ಟೇಕರ್ ಗೆ ಜಾಸ್ತಿ ತೊಂದರೆ ಆಗ್ಬಾರ್ದು. ಆ ತರ ಮೊದಲೇ ಕಂಡಿಡಿದು ಅವಕ್ಕೆ ಪ್ರಿವೆನ್ಷನ್ ಮಾಡಿದ್ರೆ ಹೆಚ್ಚಾನೆಚ್ಚು ಎಲ್ಲಾ ತೊಂದರೆಗಳು ಆಲ್ಮೋಸ್ಟ್ 80% ಐ ಕ್ಯಾನ್ ಟೆಲ್ ಯು ಆಲ್ ವಿ ಕ್ಯಾನ್ ಬಿ ಪ್ರಿವೆಂಟೆಡ್.
2: ಅಬ್ಸಲ್ಯೂಟ್ಲಿ. ಇದು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂದ್ರೆ ಏನು, ಅದರ ಉದಾಹರಣೆ?
1: ಸೊ ಈಗೆಲ್ಲ ನೀವು ಕೇಳಬಹುದು ಕೀಳು ಮರುಜೋಡಣೆ ಅಂದ್ರೆ ಜಾಯಿಂಟ್ ರೀಪ್ಲೇಸ್ಮೆಂಟ್. ಸೊ ಇದೆಲ್ಲ ದೊಡ್ಡವರಲ್ಲಿ ಮಾಡುದು, ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಆಗಿರ್ಬೋದು, ಹಿಪ್ ಆಗಿರ್ಬೋದು, ನೀ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಇವೆಲ್ಲ ನಾವು ಸಂಧಿ ಸೌಕಳಿ ಆದಾಗ, ಸಂಧಿ ಎಲ್ಲ ತಿಕ್ಕಿ ತಿಕ್ಕಿ ಸೌಕಳಿ ಆದಾಗ ಇವೆಲ್ಲ ಮರುಜೋಡಣೆ ಮಾಡ್ತಾರೆ. ಅಂದ್ರೆ ಏನಂದ್ರೆ ಇದ್ದಿದ್ದು ಸಂಧಿ ಎಲ್ಲ ಸೌಕಳಿ ಆಗಿ ಜಗ ಎಲ್ಲ ತೆಗೆದ್ಬಿಟ್ಟು ನಾರ್ಮಲ್ ಸ್ಟೀಲ್ ಅಂದ್ರೆ ಸ್ಟೀಲ್ ಅಂತಲ್ಲ ನಾರ್ಮಲಿ ಇಂಪಾರ್ಟೆಂಟ್ ಇಂಪ್ಲಾಂಟ್ಸ್ ನಾವು ಅಲ್ಲಿ ಪ್ಲೇಸ್ ಮಾಡಿದಾಗ ಅದು ಮರುಜೋಡಣೆ. ಇದು ರೀಕನ್ಸ್ಟ್ರಕ್ಟಿವ್ ಅಂದ್ರೆ ಇದು ಆಬ್ವಿಯಸ್ಲಿ ಇದು ರೀಪ್ಲೇಸ್ಮೆಂಟ್ ಸರ್ಜರೀಸ್ ನಾವು 20-30 ವರ್ಷ ಒಳಗಡೆ ಮಾಡಕ್ ಬರುದಿಲ್ಲ, ಯಾಕಂದ್ರೆ ಇವೆಲ್ಲ ಮನುಷ್ಯ ಮಾಡಿದ್ದು ರೀಪ್ಲೇಸ್ಮೆಂಟ್. ಸೊ ಅವು ದೇವ್ರ ಕೊಟ್ಟಂಗ್ ತಾಳ್ಕಿ ಬರುದಿಲ್ಲ ಜೋಡಣೆ. ಸೊ ಕೀಳು 10 ವರ್ಷ ಒಳಗಡೆ ಬದಲಾಯಿಸ್ಬಿಟ್ರೆ ನಮ್ದು ಆಕ್ಟಿವಿಟಿ ಲೆವೆಲ್ ಬಹಳ ಜಾಸ್ತಿ ಇರ್ತೈತಿ, ಮಕ್ಕಳದ ಆಟ ಆಡೋದಿಲ್ಲ. ಸೊ ಅವು ತಾಳ್ಕಿ ಹೆಚ್ಚಿಗೆ ಬರುದಿಲ್ಲ, ಬಹಳಷ್ಟು ಸರ್ಜರಿ ಮಾಡ್ಬೇಕಾಗತ್ತೆ. ಎವ್ರಿ 10 ಇಯರ್ಸ್ ಗೊಮ್ಮೆ ಅದು ಸೌಕಳಿ ಬಂದ್ರೆ ನಾವು ಅದಕ್ಕೆ ಆ ತರ ಸರ್ಜರೀಸ್ ಯೂಶುವಲಿ 20-30 ವರ್ಷ ಒಳಗಡೆ ರೀಪ್ಲೇಸ್ಮೆಂಟ್ ಸರ್ಜರೀಸ್ ಸಾಮಾನ್ಯವಾಗಿ ಮಾಡೋದಿಲ್ಲ. ಅಂತಲ್ಲಿ ಇದ್ದಿದ್ದು ಸಂಧಿನೇ ಎಷ್ಟಾಗತ್ತೆ ಅಷ್ಟು ಉಳಿಸ್ಕೊಂಡು ಹೋಗ್ಬೇಕು. ನಾವು ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ನಾವು ವೀಲ್ ಅಲೈನ್ಮೆಂಟ್ ಪ್ರೊಸೀಜರ್, ಈಗ ಹೆಂಗೆ ಕಾರಿಗಾಯ್ತು ಅಥವಾ ವೆಹಿಕಲ್ಗಾಯ್ತು, ನಾವು ವೀಲ್ ಅಲೈನ್ಮೆಂಟ್ ಮಾಡಿ ಅದರದ್ದು ವೀಲ್ದು ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡಿ, ವೀಲ್ ರೀಪ್ಲೇಸ್ಮೆಂಟ್ ಮಾಡೋದಿಲ್ಲ ವೀಲ್ ಸೌದ್ರೆ. ಸೊ ಹೆಂಗ್ ವೆಹಿಕಲ್ ಇದ್ದಾಗ ವೀಲ್ ಅಲೈನ್ಮೆಂಟ್ ತಪ್ಪಿದ್ರೆ ಅದಕ್ಕೆ ಆಸ್ ಗುಡ್ ಆಸ್ ವೀಲ್ ಅಲೈನ್ಮೆಂಟ್ ನಾವು ಪ್ರಾಪರ್ ಆಗಿ ಮಾಡಿ ಇದ್ದಿದ್ದನ್ನು ಕೀಳನೆ ನಾವು ಸರಿಪಡಿಸಿ ಜಾಸ್ತಿ ಹೋದು ಅದರ ಮೇಲೆ ಉಳಿಸ್ಕೊಂಡು ಹೋಗೋದಂತ ಪ್ರಯತ್ನ, ಅದಕ್ಕೆ ನಾವು ಜಾಯಿಂಟ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ. ಇದು ಸಾಮಾನ್ಯವಾಗಿ ಯಾವಾಗ ಅಂದಿರತ್ತಂದ್ರೆ ನಾವು ಎಲುಬು ಕೀಳಲ್ಲಿ ಹಿಂ ಆಗುವುದು ಸಮಸ್ಯೆ ಬಹಳ ಕಾಮನ್ ಆಗಿ ನೋಡ್ಬರ್ತೀವಿ. ಅದು ಕೆಲವೊಂದು ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿ ಶಿಶು ಮಗುವಿನಲ್ಲಿ ಜಾಸ್ತಿ ಕಮ್ಮಿ ಇರುತ್ತೆ. ಯೂಶುವಲಿ ನಾವು ನೆಗಡಿ ಕೆಮ್ಮ ಆದಾಗ ಅದು ಕ್ರೀಮಿ ಏನಾಗಿರುತ್ತೆ ಅದು ಯೂಶುವಲಿ ಎಲುಬಿಗೆ ಹೋಗಿ ಹಿಡಿದು ಬಿಡುತ್ತೆ, ಎಲುಬಿಗೆ ಹಿಡಿದಾಗ ಅಲ್ಲಿ ಕ್ಯೂ ಆಗುವ ಸಮಸ್ಯೆ ಬಹಳ ಕಾಮನ್. ಸೊ ಕ್ಯೂ ಆದಾಗ ಬೆಳವಣಿಗೆ ಜಾಗಲ್ಲಿ ಬಲ್ಲಿ ಕ್ಯೂ ಆಯ್ತಂದ್ರೆ ಅದು ಕ್ಯೂ ಅದು ಬೆಳವಣಿಗೆ ಜಾಗ ಕೆಡಿಸಿಬಿಡುತ್ತೆ ಕ್ರೀಮಿ. ಸೊ ಅವಾಗ ಕಾಲು ಬೆಳವಣಿಗೆ ಆಗ್ಲೇ ಇರಬಹುದು, ಕಾಲು ಡೊಂಕತನ ಬರಬಹುದು, ಇಂತಲ್ಲಿ ಆ ಸಂಧಿ ಆಕಾರನೇ ಬದಲಾಯಿಸ್ಬಿಡ್ಬೋದು ಆ ಕ್ಯೂ. ಅಂತಲ್ಲಿ ಸಂಧಿ ಆಕಾರ ಮರು ರೂಪಿಸಕ್ಕೆ ಜಾಯಿಂಟ್ ರೀಕನ್ಸ್ಟ್ರಕ್ಷನ್ ಸರ್ಜರೀಸ್ ಅಂತ ಅವೆಲ್ಲ ನಾವು 20-30 ವರ್ಷವರೆಗೆ ಬಹಳ ಕಾಮನ್ ಆಗಿ ಮಾಡ್ತೀವಿ. ಸೊ ಯಾಕಂದ್ರೆ ಅವಾಗ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಬಹಳ ಸಾಮಾನ್ಯವಾಗಿ ಮಾಡಕ್ ಆಗುದಿಲ್ಲ ಆ ಏಜ್ ಗ್ರೂಪ್ ಅಲ್ಲಿ. ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ಜಾಯಿಂಟ್ ರಿಕನ್ಸ್ಟ್ರಕ್ಟಿವ್ ಸರ್ಜರೀಸ್.
2: ಫ್ಯಾಂಟಾಸ್ಟಿಕ್. ಅಂಡ್ ಈಗ ಈ ಬೋನ್ ಟ್ಯೂಮರ್ಸ್ ಅಂದ್ರೆ ಏನು?
1: ಸೊ ನಾವು ಟ್ಯೂಮರ್ಸ್ ಅಂದ್ರೆ ಕ್ಯಾನ್ಸರ್. ಕ್ಯಾನ್ಸರ್ ಅಂದ್ರೆ ವರ್ಡ್ ಸ್ವಲ್ಪ ಅಂಜಿಕೆ
2: ಪದ ಕೇಳಿದ್ರೆ
1: ಅಂಜಿಕೆ. ಜೀವಕ್ಕೆ ಅಪಾಯ ಆಗುವಂತ ಕ್ಯಾನ್ಸರ್ ಗಳು ಬೇರೆ, ಜೀವಕ್ಕೆ ಅಪಾಯ ಇಲ್ಲದ ಕ್ಯಾನ್ಸರ್ ಗಳು ಬರ್ತವೆ. ಸೊ ಆ ಕ್ಯಾನ್ಸರ್ ಬೇರೆ ಹೊಟ್ಟೆ ಅಂಗಾಗಿರ್ಬೋದು, ತಲೆ ಅಂಗಾಗಿರ್ಬೋದು, ಶ್ವಾಸಕೋಶ ಅಂಗ ಆಗಿರ್ಬೋದು, ಸಾಮಾನ್ಯವಾಗಿ ನೀವು ಕೇಳ್ಪಟ್ಟಿದೀರ. ಸೊ ಅಂತ ಕ್ಯಾನ್ಸರ್ ಮೂಳೆಗೂ ಹತ್ತಿರ ಇರುತ್ತೆ. ಸೊ ಎಲುಬು ಕೀಳಲ್ಲಿನ ಉಂಟಾಗುವಂತ ಕ್ಯಾನ್ಸರ್. ಸೊ ಇವು ಯೂಶುವಲಿ ಸಾಮಾನ್ಯವಾಗಿ ನಾವು ಮತ್ತೆ 20-30 ವರ್ಷ ಒಳಗಡೆನೆ ಕಂಡು ಬರೋದು ಇದು ಸಾಮಾನ್ಯವಾಗಿ, ಡ್ಯೂ ಟು ವೇರಿಯಸ್ ರೀಸನ್, ಜೆನೆಟಿಕ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಸೊ ಇವೆಲ್ಲ ಸಮಸ್ಯೆದಿಂದ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಕೆಲವೊಂದು ಕ್ಯಾನ್ಸರ್ ವಿಚ್ ಎಲ್ಬಿಗೆ ಅಫೆಕ್ಟ್ ಆಗೋದು, ಕೆಲವೊಂದು ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಆರ್ ನಾಟ್ ಲೈಫ್ ಥ್ರೆಟನಿಂಗ್, ಅಂದ್ರೆ ಜೀವಕ್ಕೆ ಅಪಾಯ ಇಲ್ಲಾರ್ದು. ಕೆಲವೊಂದು 2-3 ಕ್ಯಾನ್ಸರ್ ಎಲ್ಬಿಗೆ ಉಂಟಾಗುದು ಜೀವಕ್ಕೆ ಅಪಾಯ ಆಗುವಂತವಿರ್ತಾವ. ಸೊ ನಾವು ಎಕ್ಸ್ರೇ ಮುಖಾಂತರ, MRI ಮುಖಾಂತರ ಅವು ಎರಡೂ ಬೇರ್ಪಡಿಸಬಹುದು. ಕೆಲವೊಂದು ಯಾವ್ದು ಜೀವಕ್ಕೆ ಅಪಾಯ ಇರಲಾರ್ದು ಅಂತ ಇರ್ತಾವ, ಅವು ಯಾವ ಜಾಗ ಅಲ್ಲಿ ಉಂಟಾಗಿದೆ ಅಂತ ಕಂಡುಪಟ್ಟು ಅದಕ್ಕೆ ಸಾಮಾನ್ಯವಾಗಿ ತೆಗೆದ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ, ತೆಗೆದ್ಬಿಟ್ಟು ಬೇರೆ ಜಾಗದಿಂದ ಎಲುಬು ಸೇರಿಸಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಕಂಪ್ಲೀಟ್ಲಿ ಜೀವ ಇರಲಾರ್ದಂತದಾಗಿರ್ಲಿ, ಜೀವ ಅಫೆಕ್ಟ್ ಆಗಿರದಂತ ಇರಲಿ, ಮೆಡಿಸಿನ್ ಮುಖಾಂತರ, ಶಸ್ತ್ರಚಿಕಿತ್ಸೆ ಮುಖಾಂತರ ಜಲ್ದಿ ಕಂಡು ಹಿಡಿದ್ರೆ ಅದಕ್ಕೆ ಕಂಪ್ಲೀಟ್ ಪರಿಪೂರ್ಣ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಹೇಳ್ತೀವಿ.
2: ಈಗ ತಾನೇ ನಾನು ಹೇಳಿದೆ, ಈ ಪದ ಕ್ಯಾನ್ಸರ್ ಕೇಳಿದ ತಕ್ಷಣ ಜನ ಅನ್ಸ್ತಾರೆ, ಆಕ್ಚುಲಿ ನೋಡಿದ್ರೆ ಕ್ಯಾನ್ಸರಸ್ ಸೆಲ್ ಶರೀರದಲ್ಲಿ ಆಲ್ರೆಡಿ ಇರುತ್ತೆ, ಅದೆಲ್ಲರೂ ಒಗ್ಗಟ್ಟಾದ್ರೆ ಅಲ್ಲೇ ಸಮಸ್ಯೆ ಇದಾಗುತ್ತೆ. ಸೊ ಜನ ಅಂಜ್ ಹೋಗ್ತಾರೆ ಕ್ಯಾನ್ಸರ್ ಅಂತ ತಕ್ಷಣ. ಸೊ ನನ್ನ ಮುಂದಿನ ಪ್ರಶ್ನೆ, ಡಿಫಾರ್ಮಿಟಿ ಕರೆಕ್ಷನ್ ಅಂದ್ರೆ?
1: ಸೊ ಡಿಫಾರ್ಮಿಟಿ ಅಂದ್ರೆ ಡೊಂಕತನ. ಸೊ ಅದು ಕೈಯಲ್ಬು ಆಗಿರ್ಬೋದು, ಮುಂಗೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಮೊಳಕಾಲಲ್ಲಾಗಿರ್ಬೋದು, ಪಾದದಲ್ಲಾಗಿರ್ಬೋದು, ಕೆಲವೊಂದು ಡೊಂಕತನ ಎಲುಬಿನಿಂದ ಉಂಟಾಗಬಹುದು. ಯಾಕಂದ್ರೆ ಎಲುಬನ್ನು ನಾನು ಹೇಳಿದೆ, ಎಲುಬು ಸಣ್ಣ ವಯಸ್ಸಲ್ಲಿ ಕಿವು ಹಿಡಿದು ಅದು ಬೆಳವಣಿಗೆ ಆಗ್ಲಾರದೇ ಇರ್ಬೋದು, ಅಥವಾ ಪೆಟ್ ಬಿದ್ದು ಡೊಂಕದಿಂದ ಅಂಟುಕೊಂಡಿರ್ಬೋದು. ಸೊ ಸ್ಟ್ರೇಟ್ ಬೋನ್ ಇರುವುದು ಬೆಂಟ್ ಬೋನ್, ಬೆಂಡಿಂಗ್. ಸೊ ಸಾಮಾನ್ಯವಾಗಿ ಟ್ರಾಮಾದಿಂದ ಅಂದ್ರೆ ಪೆಟ್ ಬಿದ್ದು ಆಗಿರ್ಬೋದು, ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಾರದಕ್ಕೆ, ಅಥವಾ ಎಲುಬು ಡೊಂಕು ಉಡ್ಕೊಂಡದಕ್ಕೆ, ಅಥವಾ ಕೆಲವೊಂದು ರಕ್ತ ಸಂಚಾರ ಕಮ್ಮಿ ಆಗಿ ಸೌಕಳಿಯಾಗಿ ಡೊಂಕತನ ಆಗಿರ್ಬೋದು, ಕೆಲವೊಂದು ಕಿವು ಹಿಡಿದು ಇನ್ಫೆಕ್ಷನ್ ಆಗಿ ಆಗಿರ್ಬೋದು, ಕೆಲವೊಂದು ಎಲುಬು ವೀಕ್ನೆಸ್, ಹುಟ್ಟದಾನಿಂದ ಎಲುಬು ವೀಕ್ನೆಸ್ ಆಗಿ ಡೊಂಕತನ ಆಗಿರ್ಬೋದು, ಕೆಲವೊಂದು ವಿಟಮಿನ್ ಡಿ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರೋದ್ರಿಂದ ಡೊಂಕನ ಆಗಿರ್ಬೋದು. ಸೊ ಹಲವಾರು ಕಾರಣದಿಂದ ಎಲುಬು ಡೊಂಕನ ಉಂಟಾಗಬಹುದು. ಅದು ಕೈಯಲ್ಲಿ ಇರ್ಬೋದು, ಕಾಲಲ್ಲಿ ಇರ್ಬೋದು, ಹುಟ್ಟದಾನಿಂದ ಇರ್ಬೋದು. ಕೆಲವೊಬ್ಬರಿಗೆ ಹುಟ್ಟದಾನಿಂದ ಎರಡು ಎಲುಬು ಇರಲಿ, ಒಂದೇ ಎಲುಬು ಇರುತ್ತೆ, ಒಂದು ಎಲುಬು ಕೊಟ್ಟಿರದೇ ಇಲ್ಲ ದೇವರು, ಒಂದು ಅಂಗ ಕೊಟ್ಟಿರದೇ ಇಲ್ಲ. ಸೊ ಬೆಳವಣಿಗೆನೆ ಆಗಿರೋದಿಲ್ಲ ಹೊಟ್ಟೆಯಲ್ಲಿ. ಸೊ ಅಂತದೆಲ್ಲ ಸಮಸ್ಯೆ ಇದ್ದಾಗ ಡೊಂಕತನ ಬರೋದು ಕಾಮನ್. ಸೊ ಅವಕ್ಕೆಲ್ಲ ನಾವು ಏನ್ ಮಾಡ್ತೀವಿ, ಯಾವ ತರ ಕಾರಣದಿಂದ ಡೊಂಕತನ ಆಗಿದೆ ಅಂತ ಹೇಳಿ ಇಟ್ಕೊಂಡು ಅದರ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ. ಸೊ ಕೆಲವೊಮ್ಮೆ ಪೆಟ್ಟು ಬಿದ್ದು ಡೊಂಕ್ ಅಂಟುಕೊಂಡು ಡೊಂಕ್ ಆಗಿದ್ರೆ ಅದಕ್ಕೆ ನಾವು ಸ್ವಲ್ಪ ಎಲುಬು ಕಟ್ ಮಾಡಿ ಮತ್ತೆ ಸ್ಟ್ರೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಸ್ಟ್ರೇಟ್ ಮಾಡ್ಕೋಬಹುದು. ಕೆಲವೊಂದು ಎಲುಬು ವೀಕನದಿಂದ ಡೊಂಕ್ ಆಗಿರ್ಬೋದು ಅಂದ್ರೆ ಅದು ಯಾವ ಕಾರಣದಿಂದ ಆಗಿದೆ ಅಂದ್ರೆ ಎಲುಬಿನ ಶಕ್ತಿ ಇಂಜೆಕ್ಷನ್ ಕೊಟ್ಟು ಸ್ಟ್ರೇಟ್ ಮಾಡಿರ್ಬೋದು. ಕೆಲವೊಂದು ಕ್ಯೂ ಆಗಿ ಸ್ವಲ್ಪ ಅರ್ಧ ಎಲುಬು ಇರ್ಲಾರ್ದಂಗೆ ಇದ್ದಿದ್ದಕ್ಕಂದ್ರೆ ಬೇರೆ ಎಲುಬ ಆಕಾರ ರೂಪಿಸ್ಕೊಂಡು ಅದಕ್ಕೆ ಸರಿಪಡಿಸ್ಕೋಬಹುದು, ಜಾಯಿಂಟ್ ರಿಕನ್ಸ್ಟ್ರಕ್ಷನ್ ಏನಂದೇವು. ಸೊ ಈ ತರ ಯಾವ ಕಾರಣದಿಂದ ಆಗಿದೆ ಅಂತ ತಿಳ್ಕೊಂಡು ಡಿಫಾರ್ಮಿಟಿ ಕರೆಕ್ಟಿವ್ ಸರ್ಜರೀಸ್ ಪ್ಲಾನ್ ಮಾಡ್ಕೋಬಹುದು.
2: ಈಗ ಇಷ್ಟೆಲ್ಲ ಎಲುಬು ಬಗ್ಗೆ ಮಾತನಾಡ್ತಿದ್ದೇವೆ, ಅಂಡ್ ಚಿಕ್ಕ ಮಕ್ಕಳಲ್ಲಿ ಬೇಸಿಕಲಿ ಈಗ ಈ ಒಂದು ಸಂದರ್ಶನ ಕೇಳೋ ಆ ಪಾಲಕರಾಗಿರಲಿ, ಅವರಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಆ ಪ್ರಶ್ನೆ ಏನಂದ್ರೆ, ಮಕ್ಕಳ ಎಲುಬು ಏಕದಮ್ ಸ್ಟ್ರಾಂಗ್ ಆಗಿಡ್ಲಿಕ್ಕೆ ಯಾವ ರೀತಿಯ ಊಟ ಉಪಚಾರ ಅಂಡ್ ಯಾವ ರೀತಿಯ ವ್ಯಾಯಾಮ ಜನರಲ್ ಆಗಿ ವೈದ್ಯರಾಗಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಮಕ್ಕಳಂದ್ರೆ ದೊಡ್ಡವರ ಎಲುಬು ಮತ್ತೆ ಮಕ್ಕಳ ಎಲುಬು ಬಹಳಷ್ಟು ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ನಾವೆಲ್ಲಾನು ಎವಲ್ಯೂಷನರಿ ಏನಂತೇವೆ, ನಾವೆಲ್ಲ 4 ಪ್ರಾಣಿ ಇದ್ದವರು 2 ಕಾಲ್ ಪ್ರಾಣಿ ಆಗಿದ್ದು. ಸೊ ಎವಲ್ಯೂಷನರಿ ವೈಸ್ ವಿ ಹ್ಯಾವ್ ಇವಾಲ್ವ್ಡ್ ಫಾರ್ ಎ ಲಾಂಗ್ ಸೆಂಚುರೀಸ್ ಟು. ಸೊ ಆತರ ಎಲ್ಬಿನ್ ಆಕಾರ ಆಗಿರ್ಲಿ, ಎಲ್ಬಿಂದು ಸ್ಟ್ರೆಂತ್ ಆಗಿರ್ಲಿ, ಇವೆಲ್ಲ ಬೇರೆ ತರ ಇರ್ತಾವ ಮಕ್ಕಳ. ಸೊ ಅವೆಲ್ಲ ದೊಡ್ಡವ್ರ ನಂಗ್ ರೂಪಿಸ್ಕೊಳ್ಳಕ್ಕೆ ಮೆಚುರಿಟಿ ಏನಂತೇವು. ಸೊ ಇಟ್ ವಿಲ್ ಕಮ್ ಓವರ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ ನಾವು ಯೂಶುವಲಿ ಬೆಳವಣಿಗೆ ಆಗದಿಂದ 14-17 ವರ್ಷವರೆಗಿನ ಬಹಳಷ್ಟು ಎಲುಬು ಆಕಾರ ರೂಪಿಸ್ಕೊಂಡು ದೊಡ್ಡವ್ರ ನಂಗ್ ಆಕಾರ ತಗೋತಿರ್ತಾವ. ಸೊ ಆತರ ಇದು ನ್ಯಾಚುರಲ್ ಪ್ರೊಸೆಸ್ ಗೆ ಎನ್ಹಾನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ನಮ್ದು ಬೋನ್ ರಿಕ್ವೈರ್ಮೆಂಟ್ ಏನೇನು ಇರುತ್ತಲ್ಲ, ಬೋನ್ ಹೆಲ್ತ್ ರಿಕ್ವೈರ್ಮೆಂಟ್, ಅದ್ರ ಪಕ್ಕಕ್ಕೆ ಒಂದೆರಡು ಮಾತಾಡ್ತೀನಿ. ಸೊ ಮೇನ್ ಕ್ಯಾಲ್ಸಿಯಂ, ವಿಟಮಿನ್ ಡಿ, ವಿಟಮಿನ್ ಸಿ, ಇವು ಮೂರು ಬೇಸಿಕ್ ಪದಾರ್ಥ. ದಿಸ್ ಇಸ್ ಕಾಲ್ಡ್ ಬಿಲ್ಡಿಂಗ್ ಬ್ಲಾಕ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋನ್ ಹೆಲ್ತ್. ಸೊ ಇವು ನಾವು ಆಹಾರ ಮುಖಾಂತರ ಇರ್ಬೋದು, ಯಾಕಂದ್ರೆ ವಿಟಮಿನ್ ಡಿ ಅದೆಲ್ಲ ಸೂರ್ಯನ ಕಿರಣ್ ಪ್ರಕಾಶದಿಂದನೇ ಜಾಸ್ತಿ ಉಂಟಾಗುದು. ಸೊ ಕೆಲವೊಂದು ಸಣ್ಣ ಮಕ್ಕಳಾಗ್ಲಿ ಸ್ವಲ್ಪ ಮುಂಜಾನೆ 15-20 ನಿಮಿಷ ಸೂರ್ಯನ ಬೆಳಕಿಗೆ ಆಟ ಆಡಕ್ ಬಿಡ್ಬೇಕು. ಈಗೆಲ್ಲ ನಮ್ಮ ಮೊಬೈಲ್ ಫೋನ್ಸ್ ಬರೋದ್ರಿಂದ ಸ್ವಲ್ಪ ಹೊರಗಡೆ ಔಟ್ಡೋರ್ ಆಕ್ಟಿವಿಟೀಸ್ ಬಹಳನೇ ಕಮ್ಮಿ ಆಗಿದೆ. ಸೊ ಒಬಾಸಿಟಿ ಇಸ್ ಕಮಿಂಗ್ ಅಪ್, ಜಂಕ್ ಫುಡ್ಸ್ ಆರ್ ಕಮಿಂಗ್ ಅಪ್. ಆಲ್ ದೀಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರೋದ್ರಿಂದ ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು. ಸೊ ಮಕ್ಕಳಲ್ಲಿ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾನೇ ನಮ್ಮ ಜನರೇಷನ್ ಇಂದ ಕಮ್ಮಿ ಆಗೋಗಿದೆ. ಸೊ ಇದರಿಂದ ಎಲುಬ್ ಮೇಲೆ ಬಹಳಷ್ಟೇ ಪ್ರಭಾವ ನೋಡ್ತಾ ಇದ್ದೇವೆ. ಈಗ ಕೊರೋನಾ ಆಗಿರ್ಲಿ, ಸೂರ್ಯ ಪ್ರಕಾಶನೇ ಇರಲಿಲ್ಲ, ಎಷ್ಟೋ ಜನ ಹೊರಗಡೆ ಹೊರಗಡೆನೆ ಹೋಗಿರ್ಲಿಲ್ಲ. ಸೊ ಅಂತಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗಿ ನಡಿಲಕ್ಕೆ ಬರಲಾರ್ದರೆ ಕುಂತಲ್ಲೇ ಕುಂತ್ ಬಿಡುದು, ವೀಕ್ನೆಸ್, ಇವೆಲ್ಲ ನಾವು ಜಾಸ್ತಿ ಓವರ್ ದ ಪೀರಿಯಡ್ ಆಫ್ ಮಂತ್ಸ್ ವಿ ಆರ್ ಸೀಯಿಂಗ್ ಪೋಸ್ಟ್ ಕೊರೋನಾ. ಓಕೆ, ವಿಟಮಿನ್ ಡಿ ಮೇನ್ ಹೇಳಬೇಕಂದ್ರೆ ಸೂರ್ಯನ ಪ್ರಕಾಶದಿಂದನೆ ಜಾಸ್ತಿ ಬರುದು. ಸೊ ಅಟ್ ಲೀಸ್ಟ್ ಒಂದು 15-20 ನಿಮಿಷ ಸ್ವಲ್ಪ ಎಳಿ ಬಿಸಿಲು, ನಾವು 9-11 ಬಿಸಿಲು ಏನಂತೇವೆ ಅಲ್ಲಿ ಮಕ್ಕಳಿಗೆ ಆಟ ಆಡಕ್ ಬಿಡ್ಬೇಕು. ಔಟ್ಡೋರ್ ಟೆರೆಸ್ ಅಲ್ಲಿ ನಾವು ಗ್ಲಾಸ್ ದಿಂದ ಏನ್ ಸನ್ಲೈಟ್ ಬರ್ತಾ ಇರುತ್ತೆ ಅದು ಯೂಸ್ ಅಲ್ಲ, ಯಾಕಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಕಟ್ ಆಗೋಗುತ್ತೆ. ಸೊ ಡೈರೆಕ್ಟ್ ಎಕ್ಸ್ಪೋಜರ್ ಟು ಮ್ಯಾಕ್ಸಿಮಮ್ ಸರ್ಫೇಸ್ ಆಫ್ ಬಾಡಿ, ತುಂಬಾ ಕಮ್ಮಿ ಬಟ್ಟೆ ಉಪಯೋಗಿಸಿ ಸ್ವಲ್ಪ ಸೂರ್ಯಪ್ರಕಾಶಕ್ಕೆ ಎಕ್ಸ್ಪೋಸ್ ಆಗಿದ್ರೆ ವಿಟಮಿನ್ ಡಿ ರಿಕ್ವೈರ್ಮೆಂಟ್ ಡೈಲಿ ಎಷ್ಟು ಇರುತ್ತೆ ಅಷ್ಟು ಸಫ್ಯೂಸ್ ಆಗುತ್ತೆ. ಈ ಬರೋದು ಕ್ಯಾಲ್ಸಿಯಂ ತುಂಬಾನೇ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಈ ಶಿಶು ಮಗು ಆಗ್ಲಿ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್, ವಿಟಮಿನ್ ಡಿ ರಿಕ್ವೈರ್ಮೆಂಟ್ ಫಸ್ಟ್ 5 ಇಯರ್ಸ್ ರಾಪಿಡ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ಸಪ್ಲೈನೂ ಜಾಸ್ತಿ ಇರುತ್ತೆ, ಡಿಮಾಂಡ್ ಸಪ್ಲೈ ರೇಷಿಯೋ ಬಹಳ ಜಾಸ್ತಿ ಇರುತ್ತೆ. 5-10 ಇಯರ್ಸ್ ಅಷ್ಟು ರಿಕ್ವೈರ್ಮೆಂಟ್ ಇರುವುದಿಲ್ಲ, ಯಾಕಂದ್ರೆ ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಮತ್ತೆ ಸೆಕೆಂಡ್ ಸ್ಟೇಜ್ ಆಫ್ ಗ್ರೋತ್ ಅಂದ್ರೆ ಪ್ಯೂಬರ್ಟಿ ಏನಂತೇವೆ, ಅವಾಗ ಹೆಣ್ಮಕ್ಳಲ್ಲಿ 13-15 ಇಯರ್ಸ್ ಆಗಲಿ ಅಥವಾ ಗಂಡ್ ಮಕ್ಕಳಲ್ಲಿ 15-17 ಇಯರ್ಸ್ ಆಗಲಿ, ಅವಾಗ ರಿಕ್ವೈರ್ಮೆಂಟ್ ಮತ್ತೆ ತುಂಬಾನೇ ಹೆಚ್ಚಿಗೆ ಆಗಿರುತ್ತೆ. ಸೊ ದೀಸ್ ಡಿಫ್ರೆಂಟ್ ಫೇಸಸ್ ಆಫ್ ಗ್ರೋತ್ ಅಲ್ಲಿ ನಮ್ಮ ಸಪ್ಲಿಮೆಂಟೇಷನ್ ಅಕಾರ್ಡಿಂಗ್ಲಿ ಇರಬೇಕು. ಸೊ ಕ್ಯಾಲ್ಸಿಯಂ ಬರುವುದು ಪದಾರ್ಥದಲ್ಲಿ ಜಾಸ್ತಿ ಅಂದ್ರೆ ಮಿಲ್ಕ್ ಆಗಿರ್ಬೋದು, ಓಕೆ, ಬಿಳಿ ಪದಾರ್ಥ, ಇನ್ ವಾಟ್ ಆಲ್ ಲುಕ್ಸ್ ವೈಟ್ ಇಸ್ ರಿಚ್ ಇನ್ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ಬೇಕಾದ್ರೆ ವೈಟ್ ಸೀಸಿಯಂ ಸೀಡ್ಸ್, ವೈಟ್ ಎಳ್ಳು ಆಗಲಿ ಅಥವಾ ಹಾಲ್ ಐಟಮ್ ಎಲ್ಲ ಆಗಲಿ, ಚೀಸ್ ಆಗಲಿ, ಸೊ ಆಲ್ಮಂಡ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಅಲ್ಲಿ, ಓಕೆ, ಪನೀರ್ ಐಟಮ್ಸ್ ಆಗಲಿ, ಆಮೇಲೆ ಸ್ವಲ್ಪ ನಾನ್ ವೆಜಿಟೇರಿಯನ್ ಅಲ್ಲಿ ಎಗ್, ವೈಟ್ ಅಂಡ್ ಯೆಲ್ಲೋ ಬಾಯ್ಲ್ಡ್ ಎಗ್ ಅಲ್ಲಿ, ಯಾಕಂದ್ರೆ ಯೆಲ್ಲೋ ಅಲ್ಲಿ ವಿಟಮಿನ್ ಡಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಶೆಲ್ ಅಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಸೊ ಯೋಕ್ ಅಂಡ್ ಎ ವೈಟ್, ಬೋತ್ ಆರ್ ಇಂಪಾರ್ಟೆಂಟ್. ಸೊ ಫಿಶ್ ಇಸ್ ಆಲ್ಸೋ ಎ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಡಿ. ಹಂಗಾಗಿ ವಿಟಮಿನ್ ಡಿ ಕ್ಯಾಲ್ಸಿಯಂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ವಿಟಮಿನ್ ಸಿ ಪದಾರ್ಥ, ನಾವು ಸಿಟ್ರಸ್ ಫ್ರೂಟ್ಸ್ ಏನಂತೇವೆ, ಸೊ ಲೈಮ್ ಫ್ರೂಟ್, ಲೈಮ್ ಆಗಲಿ, ಲೆಮನ್ ಜ್ಯೂಸ್ ಆಗಲಿ, ಇವೆಲ್ಲಾನು ಗೂಸ್ಬೆರಿ ಆಗಲಿ, ಇವೆಲ್ಲಾನು ಇಂಪಾರ್ಟೆಂಟ್. ಸೊ ವಿಟಮಿನ್ ಸಿ, ವಿಟಮಿನ್ ಡಿ ಅಂಡ್ ಕ್ಯಾಲ್ಸಿಯಂ, ಆಲ್ ತ್ರೀ ಆಕ್ಟ್ಸ್ ಆಸ್ ಅ ಬಿಲ್ಡಿಂಗ್ ಬ್ಲಾಕ್ ಅಂಡ್
2: ಇಂಪಾರ್ಟೆಂಟ್.
1: ಇದು ಜಾಸ್ತಿ ಸೇವನೆ ಮಾಡುವಂತದ್ದು ನಾವು ಇದು ಅಡ್ವೈಸ್ ಮಾಡ್ತೀವಿ. ಸೆಕೆಂಡ್, ಎಕ್ಸಸೈಸಸ್, ಬಿಕಾಸ್ ಸ್ಕಿಪ್ಪಿಂಗ್ ಎಕ್ಸಸೈಸಸ್ ಆಗಲಿ, ಆಮೇಲೆ ಔಟ್ಡೋರ್ ಆಕ್ಟಿವಿಟೀಸ್ ಆಗಲಿ, ಇದು ಲಾಟ್ ಆಫ್ ವಿಟಮಿನ್ ಡಿ ಆಲ್ಸೋ ಫ್ರಮ್ ಸನ್ಲೈಟ್ ವಿ ಗೆಟ್, ಅಂಡ್ ಅಕಾರ್ಡಿಂಗ್ಲಿ ಎಕ್ಸಸೈಸ್ ಮಾಡೋದ್ರಿಂದ ಸ್ಟ್ರೆಂತ್ ಜಾಸ್ತಿ ಆಗಿರ್ತಾವ, ಅದರ್ವೈಸ್ ಲೇಜಿ ಆಗಿಬಿಡ್ತಾವ ನಮ್ಮ ಬೋನ್ಸ್. ಸೊ ನಾವು ಬರೇ ಒಂದೇ ಕುತ್ತಲ್ಲೇ ಕೂತಂದ್ರೆ ಆಕ್ಟಿವಿಟಿ ಇರಲ್ಲ, ಅಂದ್ರೆ ಯಾಕಂದ್ರೆ ಬಿಕಾಸ್ ಬೋನ್ಸ್ ಆರ್ ದ ಮೇನ್ ಸ್ಕೆಲಿಟನ್, ಮೇನ್ ಸಪೋರ್ಟ್ ಟು ಅವರ್ ಬಾಡಿ. ಸೊ ಅದ್ರ ಮೇಲೆ ಎಷ್ಟು ನಾವು ವೇಟ್ ಹಾಕ್ತೇವೋ, ದೆನ್ ದಟ್ ಬಿಕಮ್ಸ್ ದಟ್ ವಿಲ್ ಇನ್ಕ್ರೀಸ್ ದ ಸ್ಟ್ರೆಂತ್.
2: ಸ್ಕಿಪ್ಪಿಂಗ್ ಅಂತ ಹೇಳಿದ್ರೆ ಅದು ಬಹಳ ಲಾಭದಾಯಿ ಈ ಮಕ್ಕಳಿಗೆ.
1: ಸೊ ಸ್ಕಿಪ್ಪಿಂಗ್ ಆಗ್ಲಿ, ಹಾಪಿಂಗ್ ಆಗ್ಲಿ, ಜಂಪಿಂಗ್ ಆಕ್ಟಿವಿಟೀಸ್ ಆಗ್ಲಿ, ಇವೆಲ್ಲಾನು ಎಲ್ಬಿನ್ ಸಂದ್ರತೆ ಹೆಚ್ಚಿಗೆ ಮಾಡ್ತಾವು. ಸೊ ಎಲ್ಬಿನ್ ಸಂದ್ರತೆ ಹೆಚ್ಚಿಗೆ ಆಗೋದ್ರಿಂದ ಅವ ಸ್ವಲ್ಪ ಫ್ರಾಕ್ಚರ್ಸ್ ಆಗೋದು ಕಮ್ಮಿ ಆಗಿರ್ಬೋದು, ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗಿರೋದ್ರಿಂದ ಅವರು ಆಯಾಸ ಪಡೋದನ್ನು ಕಮ್ಮಿ ಆಗಿರ್ಬೋದು. ಸೊ ಲಾಟ್ ಆಫ್ ಗ್ರೋಯಿಂಗ್ ಪೇನ್ಸ್ ಅಂತ ಬರ್ತಾವ, ಯಾಕಂದ್ರೆ ಬೆಳವಣಿಗೆ ಆಗುವ ಟೈಮ್ ಅಲ್ಲಿ ಅವರು ಸಾಮಾನ್ಯವಾಗಿ ನಮ್ಗೆ ಪೇರೆಂಟ್ಸ್ ಹೇಳ್ತಾರೆ, ಮಕ್ಕಳ ಆಟ ಆಡ್ ಬರ್ತಾರೆ ರಾತ್ರಿ ಕಾಲು ಒತ್ತು ಕೈ ಒತ್ತು ಅಂತ ಹೇಳ್ತಾ ಇರ್ತಾರೆ. ಸೊ ಸಾಮಾನ್ಯವಾಗಿ ಸೊ ಇದೆಲ್ಲ ವಿಟಮಿನ್ ಡಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೇ ಎಲ್ಲ ಕಾರಣ, ಯಾಕಂದ್ರೆ ಆಕ್ಟಿವಿಟಿ ವಿಲ್ ಟೇಕ್ ಯುವರ್ ಲಾಟ್ ಆಫ್ ಎನರ್ಜಿ ಕನ್ಸಂಪ್ಷನ್, ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಸಪ್ಲಿಮೆಂಟ್ ದ ರಿಕ್ವೈರ್ಮೆಂಟ್. ಸೊ ವೆನೆವರ್ ದೇರ್ ಇಸ್ ಡಿಸ್ಪಾರಿಟಿ, ಸೊ ಈ ತರ ಸಿಂಪ್ಟಮ್ಸ್ ಬರುವುದು ಸಾಮಾನ್ಯವಾಗಿ.
2: ಸಪ್ಲಿಮೆಂಟ್ ಅಂತ ಪದವನ್ನು ಬಳಸಿದ್ರಿ, ಅಂತ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಈಗಿನ ಆಫ್ಟರ್ ಪ್ಯಾಂಡಮಿಕ್ ಅಂತ ಮಹಾಮಾರಿ ಆದ ತಕ್ಷಣ ಎಲ್ಲರೂ ಈ ಸಪ್ಲಿಮೆಂಟೇಷನ್ ಮಾರ್ಕೆಟ್ ನಲ್ಲಿ ಏನ್ ಸಿಗ್ತಾ ಇದೆ, ದೇರ್ ಇಸ್ ಲಾಟ್ ಆಫ್ ಡೂಪ್ಲಿಕೇಸಿ. ಅಂತ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗೆ ಈಗ ನೀವು ಹೇಳಿದ್ರಿ ಕ್ಯಾಲ್ಸಿಯಂ, ವಿಟಮಿನ್ ಡಿ ಅಂಡ್ ಇನ್ನೊಂದು
1: ವಿಟಮಿನ್ ಸಿ,
2: ಈ ಮೂರದ್ದು ಸಪ್ಲಿಮೆಂಟೇಷನ್ ಅವರಿಗೆ ಕೊಟ್ರೆ ಅವರ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಮಕ್ಕಳು ಅವರಿಗೆ ಏನಾದರೂ ಸಮಸ್ಯೆ ಆಗುತ್ತೆ. ಸಪ್ಲಿಮೆಂಟೇಷನ್ ಈಗ ಎಲ್ಲಾ ಕಡೆ ಬಹಳ ಡೂಪ್ಲಿಕೇಸಿ ಬಹಳ ಬಂದಿದೆ.
1: ಸೊ ಸಪ್ಲಿಮೆಂಟೇಷನ್ ಎಲ್ಲರಿಗೂ ಮ್ಯಾಂಡೇಟರಿ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಸಂದರ್ಭದಲ್ಲಿ ಎಲ್ಲಿ ನಾವು ತೊಡೋ ಕಾಯಿಲೆದಿಂದ ಎಲ್ಬಿನ್ ಸಂದ್ರತೆ ಕಳ್ಕೊಂಡಿರ್ಬೋದು, ಸ್ವಲ್ಪ ಬೇರೆ ಕಿಡ್ನಿ ತೋರ ಪ್ರಾಬ್ಲಮ್ಸ್ ಇರೋದಾಗೆ ವಿಟಮಿನ್ ಡಿ ಉತ್ಪನ್ನ ಆಗ್ತಾ ಇರೋದಿಲ್ಲ ದೇಹದಲ್ಲಿ, ಕೆಲವೊಬ್ಬರಿಗೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸೇವಿಸಿದ್ರೆ ಅದು ದೇಹ ದಕ್ಸ್ಕೋತಾ ಇರೋದಿಲ್ಲ, ಇಂಥ ವಿಶೇಷ ಸಂದರ್ಭದಲ್ಲಿ ನಾವು ಸಪ್ಲಿಮೆಂಟ್ಸ್ ಹಾಕೊಳ್ಳೋದು ಬಹಳ ಕಾಮನ್. ಇದು ಆ ತರ ಅಲ್ಲಿ ಸ್ಪೆಷಲ್ ಮೆಡಿಕೇಶನ್ಸ್ ಬರ್ತಾವೆ, ನಾ ಪೌಡರ್ ಆ ತರ ಇರೋದ್ರಲ್ಲಿ ಅದರಲ್ಲಿ ಕಾನ್ಸಂಟ್ರೇಷನ್ ಬಹಳ ಕಮ್ಮಿ ಇರುತ್ತೆ. ಆಮೇಲೆ ಮಲ್ಟಿಪಲ್ ವಿಟಮಿನ್ ಇದ್ದಾಗ ವಿಟಮಿನ್ ಡಿ ಲೆವೆಲ್ ಆಗಲಿ ಕ್ಯಾಲ್ಸಿಯಂ ಲೆವೆಲ್ ಆಗಲಿ ಬಹಳ ತುಂಬಾನೇ ಕಮ್ಮಿ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ದಾರ್ ನ್ಯಾಚುರಲಿ ವಿಲ್ ನಾಟ್ ಹೆಲ್ಪ್, ಬಟ್ ಸ್ಪೆಷಲೈಸ್ಡ್ ಇಂತ ಸಂದರ್ಭದಲ್ಲಿ ನಾವು ಸ್ಪೆಷಲ್ ಮೆಡಿಕೇಶನ್ಸ್ ಸಪ್ಲಿಮೆಂಟ್ ಆಗಿ ಯಾವ ಕೊಡ್ತೇವಲ್ಲ, ಸೊ ದೋಸ್ ಆರ್ ಲಿಟಲ್ ಇಂಪಾರ್ಟೆಂಟ್ ಅಂಡ್ ಇಟ್ ವಿಲ್ ಹೆಲ್ಪ್ ದ ಚೈಲ್ಡ್.
2: ಇದು ಯಾಕೆ ನಾನು ಕೇಳಿದ್ದು ಅಂದ್ರೆ, ಈಗ ಕೇಳೋರು ಪಾಲಕರು ಯಾರಾದ್ರೂ ಇದ್ರೆ ಅವರು ಈ ಮಾರುಕಟ್ಟೆಯಲ್ಲಿ ಜಾಹೀರಾತದಲ್ಲಿ ನೋಡಿ ಸೆಲ್ಫ್ ಮೆಡಿಕೇಟ್ ಮಾಡ್ತಾರೆ ಮಕ್ಕಳಿಗೆ ಇದನ್ನ ಕುಡಿಸಿ, ಬಟ್ ನೀವು ಈಗ ಹೇಳಿದ್ರಿ ವೈದ್ಯರ ಸಲಹೆ ತುಂಬಾನೇ ಮುಖ್ಯ. ಅಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಕನ್ಸಲ್ಟೇಷನ್ ಬೈ ಯೂಸ್ ವೆರಿ ಇಂಪಾರ್ಟೆಂಟ್.
1: ಎಸ್, ಸೊ ಯಾಕಂದ್ರೆ ಮಕ್ಕಳಲ್ಲಿ ಡೋಸ್ ಆಗ್ಲಿ ಅಥವಾ ಅವರಲ್ಲಿ ಸ್ಪೆಷಲ್ ಕೆಲವೊಂದು ಪದಾರ್ಥ ಎಲ್ಲ ಮೆಚುರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಸುಮ್ಮನೆ ಕಮರ್ಷಿಯಲಿ ಅವೈಲೇಬಲ್ ತೊಗೊಂಡ್ರೆ ಅದ್ರ ಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಬೀಳುದು ಅಥವಾ ಬೇರೆ ಎಲ್ಲ ಸೈಡ್ ಎಫೆಕ್ಟ್ ಬರುವುದು ಜಾಸ್ತಿಯಾಗಿ ನಾವು ಕಂಡು ಬರ್ತೀವಿ. ಆಮೇಲೆ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ಇದು ನೀವು ಸಪ್ಲಿಮೆಂಟ್ ಅಂದಾಗ ನಾರ್ಮಲಿ ನಮ್ಮ ಸೈಡ್ ಅಲ್ಲಿ ಈಗ ಯಾವುದೇ ಆದ್ರೂ ಒಂದು ಮಕ್ಕಳ ಬಿದ್ರೆ ಕಟ್ ಕಟ್ಸುದು ಅಂತ ಏನ್ ಹೇಳ್ತೀವೋ ಅದು ಸಾಮಾನ್ಯವಾಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಮಹಿಳೆಯಿರ್ಬೋದು ಮನೆಯಲ್ಲಿ. ಸೊ ಹಂತಲ್ಲಿ ಏನಾಗುತ್ತೆ ಮಕ್ಕಳಲ್ಲಿ ಆ ತರ ಕಟ್ ಕಟ್ಸೋದ್ರಿಂದ ಒಮ್ಮೊಮ್ಮೆ ಗಟ್ಟಿಯಾಗಿ ಕಟ್ ಕಟ್ಸಿದ್ರೆ ರಕ್ತ ಸಂಚಾರ ಎಲ್ಲ ನಿತ್ರೆ ಸೊ ಕೈ ಕಳ್ಕೊಂಡು ಅಂತ ಸಂದರ್ಭ ಬಹಳ ನೋಡಿದೇವೆ
2: ನಾವು
1: ಹಳ್ಳಿಗಳಲ್ಲಿ. ಸೊ ಮಕ್ಕಳಲ್ಲಿ ಆ ತರ ಯಾಕಂದ್ರೆ ಟಾಲರೇಬಲ್ ಲಿಮಿಟ್ ಏನಿರುತ್ತಲ್ಲ ಮಕ್ಕಳಲ್ಲಿ ಬಹಳ ಕಮ್ಮಿ ಇರುತ್ತೆ. ಸೊ ನಾವು ಏನ್ ಸ್ಟ್ರೆಂತ್ ಆಗಿ ಕಟ್ತೀವೋ ದೊಡ್ಡವರಿಗೆ ಅದೇ ಸೇಮ್ ಸ್ಟ್ರೆಂತ್ ಯೂಸ್ ಮಾಡುವಂಗಿರುದಿಲ್ಲ. ಸೊ ಡೆಫಿನೆಟ್ ಬಹಳ ಕಟ್ ಕಟ್ಟೋದ್ರಿಂದ ಕೈಯಲ್ಲಿ ಗೊಳ್ಳ ಗುಳ್ಳಿ ಆಗಿ ಕೈಯೆಲ್ಲ ಉಳಿಸಲಾರ್ದಂಗ ಇಡುವ ಸಂದರ್ಭ ನಾವು ನಾಳೆ ಬಹಳಷ್ಟು ನೋಡ್ತೀವಿ ಪ್ರಾಕ್ಟೀಸ್ ಅಲ್ಲಿ. ಸೊ ಕಟ್ ಕಡುದು ಮಕ್ಕಳಲ್ಲಿ ಕಮ್ಮಿನೆ ಮಾಡಿದ್ರೆ ಅದು ಚಲೋ.
2: ಫ್ಯಾಂಟಾಸ್ಟಿಕ್ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಂದರ್ಶನದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನ ನೀವು ಕೊಟ್ಟರೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆಯಲ್ಲಿ ಯಾವೆಲ್ಲ ರೀತಿ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಆಗಿದಾವೆ, ತಾಂತ್ರಿಕ ಪ್ರಗತಿಗಳು ಅಂತ ಹೇಳ್ಬೋದು?
1: ಸೊ ಪರ್ಟೈನಿಂಗ್ ಟು ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಇದಲ್ಲಿ ಓಕೆ. ಸೊ ಕಾಸ್ಟಿಂಗ್ ಟೆಕ್ನಿಕ್ ಅಲ್ಲಿ ಈಗ ಪ್ಲಾಸ್ಟರ್ ಎಲ್ಲ ನೋಡಬಹುದು ನೀವು, ವೈಟ್ ಸಿಮೆಂಟ್ ಪ್ಲಾಸ್ಟರ್ಸ್ ಎಲ್ಲ ತುಂಬಾನೇ ಈಗ ಆಧುನಿಕವಾಗಿ ಪ್ಲಾಸ್ಟರ್ ಎಲ್ಲ ಲೈಟ್ ವೈಟೆಡ್ ಬಂದಿದ್ದಾವೆ, ಆಮೇಲೆ ವಾಟರ್ ಪ್ರೂಫ್ ಬಂದಿದ್ದಾವೆ. ಸೊ ಇದೆಲ್ಲ ಹೆವಿ ಅಂತ ಏನ್ ನಾವು ಪರ್ಸೆಪ್ಷನ್ಸ್ ತಿಳ್ಕೊತಿರ್ತೇವೆ ಅವೆಲ್ಲ ಆಗಿದಾವ, ಈಗೆಲ್ಲ ಆತರ ಇಲ್ಲ. ಆಧುನಿಕವಾಗಿ ವೆರಿ ಲೈಟ್ ವೈಟೆಡ್, ಯು ಕ್ಯಾನ್ ಡೂ ಆಲ್ ಅಂದ್ರೆ ನಿಮ್ದು ದಿನಕಾರ್ಯ ಏನೇನಿರ್ತೈತೆ ಎಲ್ಲಾನು ಮಾಡ್ಕೋಬಹುದು. ಅದು ಏನು ನಿಮ್ಗೆ ವಜ್ಜೆ ಆಗಿ ನಿಮ್ಗೆ ತೊಂದರೆ ಕೊಡುವಂಗೆ ಏನಿರುದಿಲ್ಲ ಮಟೀರಿಯಲ್ ಫ್ರಾಕ್ಚರ್ ಆದಾಗೆ ಮಕ್ಕಳಲ್ಲಿ. ಸೊ ಲಾಟ್ ಆಫ್ ಲೈಟ್ ವೈಟ್ ಮಟೀರಿಯಲ್, ವಾಟರ್ ಪ್ರೂಫ್ ಮಟೀರಿಯಲ್ ಅಂಡ್ ಸ್ಕಿನ್ ಏನು ಯಾವ ತರ ನಿಮ್ಗೆ ಸ್ಕಿನ್ ತೊಂದರೆ ಇರಬಾರ್ದು, ಅಲರ್ಜಿ, ಇಚ್ಚಿಂಗ್ಸ್ ಇವೆಲ್ಲ ಕಾಮನ್ ಆಗಿ ನಾವು ವೈಟ್ ಪ್ಲಾಸ್ಟರ್ ಅಲ್ಲಿ ನೋಡ್ತಾ ಇರ್ತೀವಿ. ಈಗೆಲ್ಲ ನೆಕ್ಸ್ಟ್ ಜನರೇಷನ್ ಪ್ಲಾಸ್ಟರ್ಸ್ ಅಲ್ಲಿ ಇವೆಲ್ಲ ನಾವು ಕಮ್ಮಿ ಆಗಿ ಕಂಡು ಬರ್ತಾ ಇರೋದು. ಸೊ ಆಲ್ ದ ಸೈಡ್ ಎಫೆಕ್ಟ್ಸ್ ಆರ್ ಆಲ್ ಟೇಕನ್ ಕೇರ್. ಸೊ ಈ ತರ ಇರೋದ್ರಿಂದ ಮಕ್ಕಳ ಕಂಪ್ಲೇಂಟ್ಸ್ ಅಂದ್ರೆ ಅದ್ರ ಪಟ್ಟಿ ಹಾಕಿಸ್ಕೊಳ್ಳೋದು ರೀತಿ ಆಗಿರ್ಲಿ, ಪಟ್ಟಿ ಹಾಕೊಂಡು ಮೂರು ವಾರ ನಾಲ್ಕು ವಾರ ಅದ್ರ ಗೊತ್ತ ಇರೋದಾಗ್ಲಿ ಇವೆಲ್ಲ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಶಸ್ತ್ರಚಿಕಿತ್ಸೆಯಲ್ಲೇ ನಾನು ಹೇಳ್ಬೋದು ಜಾಯಿಂಟ್ ರೀಕನ್ಸ್ಟ್ರಕ್ಷನ್ ಸರ್ಜರೀಸ್ ಅಲ್ಲಿ ಮಿನಿಮಮ್ ಇಂಪ್ಲಾಂಟ್ ಅಂದ್ರೆ ಮಕ್ಕಳಲ್ಲಿ ಜಾಸ್ತಿ ಇಂಪ್ಲಾಂಟೇಷನ್ ಇರಲಾರ್ದನೆ ಸರಿಪಡಿಸುವಂತದ್ದು ಆಧುನಿಕ ಬಂದಿದ್ದವು. ಇಂಪ್ಲಾಂಟೇಷನ್ ಅಲ್ಲಿ ಆದ್ರೆ ಬಹಳ ಲೈಟ್ ವೇಟ್ ಮಟೀರಿಯಲ್ ವಿಚ್ ವಿಲ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್ ಟು ಚೈಲ್ಡ್ ಆರ್ ಚೈಲ್ಡ್ ಅಂಗಗಳಾಗಲಿ, ಆ ತರ ಇದರಿಂದ ಲಾಟ್ ಆಫ್ ಇಂಪ್ಲಾಂಟ್ ಟೆಕ್ನಿಕ್ ಆಲ್ಸೋ ಬೀನ್ ಡೆವಲಪ್. ಸೊ ಇದೆಲ್ಲ ಶಸ್ತ್ರಚಿಕಿತ್ಸೆ ಆಗಿರ್ಲಿ ಅಥವಾ ಓಪಿಡಿ ಅಲ್ಲಿ ಪ್ಲಾಸ್ಟಿಕ್ ಟೆಕ್ನಿಕ್ಸ್ ಆಗಿರ್ಲಿ ಇದೆಲ್ಲಾನು ಬಹಳ ಸ್ಟ್ರೀಮ್ಲೈನ್ ಆಗಿ ಆಧುನಿಕವಾಗಿ ಬಂದಿದೆ,
2: ಬೆಳೆದಿದೆ. ಆಫ್ ಕೋರ್ಸ್. ಸೊ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಾವು ವಿಶೇಷವಾಗಿ ವಿಷಯವಿತು ಮಕ್ಕಳ ಎಲುಬು ನರ ಮತ್ತು ಕೀಳು ಚಿಕಿತ್ಸೆ, ಈ ಒಂದು ವಿಷಯದ ಕುರಿತು ಡಾಕ್ಟರ್ ನವೀನ್ ಕುಮಾರ್ ಪಾಟೀಲ್ ಅವರು ಬಹಳ ನಾನ್ ಕೇಳಿರೋ ಪ್ರಶ್ನೆಗೆ ವಿವರವಾದ ಉತ್ತರವನ್ನು ಕೊಟ್ಟರು. ಅದರೊಂದಿಗೆ ಈಗ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ನಾವು ಬರ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್?
1: ಇದಕ್ಕೆ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅಂತ, ಇದು ಸಬ್ ಸ್ಪೆಷಾಲಿಟಿ ಆಫ್ ಆರ್ಥೋಪೆಡಿಕ್. ಇದರಲ್ಲಿ ಮಕ್ಕಳ ಮೂಳೆ ಅಥವಾ ಎಲುಬು, ಕೀಳು ಅಥವಾ ನರ, ನಾವು ಟೆಂಡನ್ಸ್ ಅಂಡ್ ಲಿಗಮೆಂಟ್ಸ್ ಏನಂತೀವಿ. ಸೊ ಇವೆಲ್ಲ ಸಮಸ್ಯೆಗಳು ಬಹಳ ಕಾಮನ್ ಇದೆ. ಆದ್ರೆ ನಾವು ಮಕ್ಕಳ ಎಲುಬು ಮತ್ತು ದೊಡ್ಡವರ ಎಲುಬಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಆಕಾರಲ್ಲಾಗಿರ್ಲಿ, ಅದರ ಸಂದ್ರತೆ ಆಗಿರ್ಲಿ, ಅದರ ಬೆಳವಣಿಗೆ ರೂಪದಲ್ಲಾಗಿರ್ಲಿ, ಇವೆಲ್ಲಾನು ಡಿಫ್ರೆನ್ಸಸ್ ನಾವು ಕೇರ್ ಟೇಕ್ ಮಾಡಿ ಅದ್ರ ತಕ್ಕಂತೆ ಡಿಸೀಸಸ್ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋದನ್ನ ನಾವು ನೋಡ್ಕೋಬೇಕ್ರಿ. ಇಲ್ಲಾಂದ್ರೆ ಯಾಕಂದ್ರೆ ಗ್ರೋತ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಟೈಮ್ ಬೇಸ್ಡ್. ಸೊ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ಇಂಟರ್ವೆನ್ಷನ್ ಆಗ್ಲಿಲ್ಲ ಅಂದ್ರೆ ಅದರದ್ದು ಪರಿಣಾಮ ಲೈಫ್ ಲಾಂಗ್ ಅನುಭವಿಸಬೇಕಾಗುತ್ತೆ. ಸೊ ಟೈಮ್ಲಿ ಇಂಟರ್ವೆನ್ಷನ್ ಮಾಡೋದ್ರಿಂದ ಕಮ್ಮಿ ಸಮಯದಲ್ಲೂ ಟ್ರೀಟ್ಮೆಂಟ್, ಕಮ್ಮಿ ವಿಧಾನದಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಲಾಟ್ ಆಫ್ ಪ್ರಾಬ್ಲಮ್ಸ್ ಅನ್ನು ನಾವು ಅವಾಯ್ಡ್ ಮಾಡಬಹುದು. ಸೊ ಅಲ್ಟಿಮೇಟ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ದಟ್ ಈಸ್ ದಿಸ್ ಐ ಥಿಂಕ್ ದಿಸ್ ಫ್ರೇಸ್ ಇಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಟು ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್.
2: ನಿಜ ನಿಜ ನಿಜ. ಅಂಡ್ ಆ ಒಂದು ಮಾತಿನ ನೀವು ಏನ್ ಹೇಳಿದ್ರಲ್ಲ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್, ಅಂಡ್ ಅದಕ್ಕೆ ನೀವು ಇದ್ದೀರಾ 100%. ಸೊ ಕಾರ್ಯಕ್ರಮ ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ವಿಷಯವಾಗಿದ್ದು ಮಕ್ಕಳ ಎಲುಬು ನರ ಮತ್ತು ಕೀಳು ಚಿಕಿತ್ಸೆ. ಈ ಒಂದು ವಿಷಯದ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನ, ವಿವರವಾದ ಮಾಹಿತಿಯನ್ನ ಹಂಚಿಕೊಂಡ್ರು ಡಾಕ್ಟರ್ ನವೀನ್ ಕುಮಾರ್ ಪಾಟೀಲ್, ಕನ್ಸಲ್ಟೆಂಟ್, ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು.

ಸೊ ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಕ್ಕಳು ಎಲುಬು ನರ ಮತ್ತು ಕೀಳು ಚಿಕಿತ್ಸೆ. ಈ ಒಂದು ವಿಷಯದ ಕುರಿತು ಡಾಕ್ಟರ್ ನವೀನ್ ಪಾಟೀಲ್ ಅವರು ತಮ್ಮ ವಿವರವಾದ ಒಂದು ಮಾಹಿತಿಯನ್ನ ಹಂಚಿಕೊಂಡ್ರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ಲ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ. ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗ ಅವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
2: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ May 31 ಒಳಗೆ ಸ್ವಯಂ ಚಾಲಿತವಾಗಿ ನಡೆಯುತ್ತದೆ.
1: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
1: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್, ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
3: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ろうよな、やろうよな、やろうよな。
1: ಬಂದಾನ ಮಂಜುನಾಥ್ ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಈ ಸಲನು ಕಪ್ಪು ನಮ್ದೇ ನಮ್ದೇ ಯಾಸು ಸ್ನೇಹಿತರೆ. ಇಷ್ಟು ಈ ಜೀವನದಲ್ಲಿ ನಿಮಗೆ ಏನಾದರೂ ತಾಳ್ಮೆಯ ಪರೀಕ್ಷೆಯ ಫಲ ಹೆಂಗಿರುತ್ತೆ ಅಂತ ನೋಡಬೇಕು ಅಂದರೆ RCBಯ ಇತಿಹಾಸವನ್ನು ನೋಡಿ. ಎಸ್ ಆತ್ಮೀಯ ಸ್ನೇಹಿತರೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ಏಳಲ್ಲ ಎಂಟಲ್ಲ ಒಂಬತ್ತಲ್ಲ ಹತ್ತಲ್ಲ ಹನ್ನೊಂದಲ್ಲ ಹದಿನಾರಲ್ಲ ಹದಿಮೂರಲ್ಲ ಹದಿನಾಲ್ಕಲ್ಲ ಹದಿನೈದಲ್ಲ ಹದಿನಾರಲ್ಲ ಹದಿನೇಳಲ್ಲ ಹದಿನೆಂಟು ವರ್ಷದ ತಾಳ್ಮೆ. ಸೊ ಆತ್ಮೀಯ ಸ್ನೇಹಿತರೆ, ಹೋದ ವರ್ಷ ಎಸ್ ಆ ಒಂದು ಘಟನೆ ನನಗೆ ಯಾವತ್ತು ಮರಿಲಿಕ್ಕಾಗೋದಿಲ್ಲ. ಹೋದ ವರ್ಷ ವಿರಾಟ್ ಕೊಹ್ಲಿ ಅವರು ಹತ್ತಿತ್ತು, ಅದಾದ ತಕ್ಷಣ ಅಲ್ಲಿ ಬೆಂಗಳೂರಿನಲ್ಲಿ ಆ ಒಂದು ದುರ್ಘಟನೆ ಆಗಿತ್ತು, ಅದಂತರೂ ಮರೆಯಲಿಕ್ಕೆ ಆಗೋದಿಲ್ಲ. ಆದರೆ ಈ ವರ್ಷ ಇನ್ನೊಮ್ಮೆ ನಾವು ಗೆದ್ವಿ, ಸತತವಾಗಿ ಗೆದ್ವಿ. ಸೊ ಆ ಒಂದು ಇದರಲ್ಲಿ ಒಂದು ಒಳ್ಳೆಯದಾದಂತಹ ಒಂದು ಪಾಠ ನಮಗೆ ಸಿಕ್ತು, ಕಿತ್ತಾಳ್ಮೆಗೆ ಫಲ ಕೇ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತಾಳ್ಮೆಯನ್ನು ನಾವೆಲ್ಲರೂ ಕಳ್ಕೊಂಡಿದ್ದೇವೆ. ವಾಪಸ್ ಬನ್ನಿ ಆತ್ಮೀಯ ಸ್ನೇಹಿತರೆ. ಈ ಒಂದು ಸಂಭ್ರಮ ಈಗ ನಿಮ್ಗೆ ಗೊತ್ತಾಗಿರ್ಬೋದು. ಹೋದ ವಾರ ನಾನು ಎರಡು ಬಾರಿ ಚಿತ್ರಮಂದಿರವನ್ನು ಮಾಡಿದೆ. ಏಕೆಂದರೆ ನನಗೊಂದು ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಇತ್ತು, ಒಂದು ವಿಶ್ವಾಸವಿತ್ತು ಕಿ ನಮ್ಮ ಪ್ರೀತಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತ. ಎಸ್, ನಾನು ಅತಿ ಜಾಸ್ತಿ ಫುಟ್ಬಾಲ್ ನೋಡವ, ಆದ್ರೂ ಕ್ರಿಕೆಟ್ ಎಕ್ಸ್ಪರ್ಟ್ ನಮ್ಮ ಅಣ್ಣಂದಿರು ಇದ್ದಾರೆ, ಅವ್ರಿಗೆ ಕೇಳಿದೆ ಹೆಂಗಪ್ಪ ಈಗ ಅಂತ. ಏ ಗೆಲ್ತದ, ನಾವೇ ಗೆಲ್ತೇವೆ ಅಂತ. ಸೊ ಸ್ನೇಹಿತರೆ, ನನಗೆ ಯಾವತ್ತು RCB ಗೆಲ್ಲುತ್ತೆ ಗೆಲ್ದೇ ಗೆಲ್ಲುತ್ತೆ ಅನ್ನೋ ಒಂದು ಕಿವ್ಯಾಗ ಯಾರ್ದು ಧ್ವನಿ ಕೇಳಿಸುತ್ತೆ ಹೇಳಿ? ನಮ್ಮ ಅಪ್ಪು ಸರ್ ಅವ್ರದು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಯುವರತ್ನ ಚಿತ್ರದಲ್ಲಿ ಅಭಿನಯಿಸಿರುವ ಆ ಒಂದು ಚಿತ್ರದಲ್ಲಿ ಡೈಲಾಗೇ ಇದೆ, ಕಪ್ ಗೆದ್ದೇ ಗೆಲ್ತಾರೆ ಅಂತ. ಸೊ ಸ್ನೇಹಿತರೆ, ಯುವರತ್ನ ಚಿತ್ರದ ಗೀತೆಯೊಂದಿಗೆ ವಿಜಸ್ ಫೇಲ್ ದ ಪವರ್ ಈ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ ಚಿತ್ರ ಇವತ್ತಿನ ವಿಶೇಷತೆ ಏನು ಹೇಳ್ತಾನೆ, ನಮ್ಮ ಪ್ರೀತಿಯ RCB ಗೆದ್ದಿದೆ. ಸೊ ಸ್ನೇಹಿತರೆ, ಆ ಗೆಲುವಿನ ಸಂಭ್ರಮ ಕಂಟಿನ್ಯೂ ಮಾಡೋಣ. ಇವತ್ತಿನ ನಿಮ್ಮೊಂದಿಗೆ ನಾವು ಸಂಭ್ರಮದ ಗೀತೆ, ಡಾನ್ಸ್ ಗೀತೆ, ಖುಷಿಯಾದಂತಹ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ಹಾಟ್ಲೈನ್ ಸಂಖ್ಯೆ 9019049904. ಆತ್ಮೀಯ ಸ್ನೇಹಿತರೆ, ಲೆಟ್ ದ ಸೆಲೆಬ್ರೇಷನ್ ಕೀಪ್ ಆನ್ ಗೋಯಿಂಗ್. RCB ಅಂತ ಹೇಳ್ತಾ ಫೀಲ್ ದ ಪವರ್ ಗೀತೆಯನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಸಂಭ್ರಮ ಕಂಟಿನ್ಯೂ ಇಡೋಣ. RCBಯ ಗೆಲುವಿನ ಸಂತೋಷವನ್ನು ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮದ ಗೀತೆ, ಸೆಲೆಬ್ರೇಷನ್ ಗೀತೆ, ಡಾನ್ಸ್ ಗೀತೆ ಕೇಳಿ ಮಜಾ ಮಾಡಿ. ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019049904. ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್ ಅಥವಾ ವಾಟ್ಸಪ್ ಮೆಸೇಜ್ ಮುಖಾಂತರ RCB ಗೆಲುವಿನ ಸಂಭ್ರಮದಲ್ಲಿ ಭಾಗವಹಿಸಿ ಒಂದು ಉತ್ತಮ ಸಂಭ್ರಮ ಗೀತೆಯೊಂದಿಗೆ. ಇದು ವರ್ಷದ 6ನೇ ತಿಂಗಳು, ತಿಂಗಳಿನ ಮೊದಲನೇ ದಿನ, ಶುಭ ಸೋಮವಾರ, June 1, 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಸಂಭ್ರಮ ಸ್ಪೆಷಲ್ ಆಫ್ RCB ಗೆಲುವು. ಸೊ ಸ್ನೇಹಿತರೆ, ಹಾಡನ್ನ ಕೇಳಿ ಮಜಾ ಮಾಡಿ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: யாரோ யாரோ இவனோ யாரோ இவனோ
1: ಆಹಾ, ಆತ್ಮೀಯ ಸ್ನೇಹಿತರೆ, ಹೆಂಗಿದೆ ಈ ಶುಭೋದಯ? ಎಸ್, ಈ ಶುಭೋದಯ ಬಹಳ ಸುಖಮಯವಾಗಿದೆ ಎಲ್ಲ ನಮ್ಮ ಆರ್ ಸಿ ಬಿ ಪ್ರಿಯರಿಗೆ, ಆರ್ ಸಿ ಬಿ ಅಭಿಮಾನಿಗಳಿಗೆ. ಆತ್ಮೀಯ ಸ್ನೇಹಿತರೆ, ಯಾರಾದರೂ ಕೇಳಿದರೆ ತಾಳ್ಮೆಗೆ ಒಂದು ಉದಾಹರಣೆ ಆರ್ ಸಿ ಬಿ ಅಭಿಮಾನಿಗಳು, ಆರ್ ಸಿ ಬಿ ಕ್ರಿಕೆಟ್ ಟೀಮ್ ಅಂತ ಹೇಳಿ. ಯಾರಾದರೂ ಕೇಳಿದರೆ ಏ ಇಷ್ಟು ತಾಳ್ಮೆಯಿಂದ ಕಾಯ್ಕೋತೀಯ, ಏನು ಫಲ ಸಿಗುತ್ತೆ? ಒಂದಲ್ಲ ಎರಡು ಸಿಗುತ್ತೆ ಕಪ್ಪು, ಇದನ್ನು ನೀವು ಹೇಳಿ. ಪ್ರಾಮಾಣಿಕವಾಗಿರಬೇಕು. ಹೆಂಗಿರಬೇಕು ಪ್ರಾಮಾಣಿಕತೆಗೆ ಒಂದು ಉದಾಹರಣೆ ನಮ್ಮ ಆರ್ ಸಿ ಬಿ. ಸೊ ಸ್ನೇಹಿತರೆ, ಬನ್ನಿ ಈ ಸಂಭ್ರಮ ಕಂಟಿನ್ಯೂ ಮಾಡೋಣ ಅಂತ ಹೇಳಿದರೆ, ಇವತ್ತಿನ ಕಾರ್ಯಕ್ರಮದ ಮೊದಲನೇ ಗೀತೆ ಸಂತೋಷ. ಕುಂದ ತಿಂದಿದಷ್ಟು ಖುಷಿ ಆಗೈತಿ, ಧಾರವಾಡ ಪೇಡೆ ತಿಂದಿದಷ್ಟು ಖುಷಿ ಆಗೈತಿ ಅಂತ ವಿಜಯ್ ಕುಮಾರ್ ಬಸ್ಮೆ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಆರ್ ಸಿ ಬಿ ಗೆಲ್ಲೋದು ಅಷ್ಟು ಸಂತೋಷ ಕೊಟ್ಟಿದೆ ಅಂತ ಹೇಳಿದರು ಅವರು. ಆ್ಯಂಡ್ ವಿನೋದ್ ಅವರು ಭಾಗವಹಿಸಿದ್ದಾರೆ ಹಠವಾದಿ ಚಿತ್ರದ್ದು, ಹಠವಾದಿ ಆಗಿಯೇ ಇದ್ದಿದ್ರು 18-17 ವರ್ಷ ನಮ್ಮ ಆರ್ ಸಿ ಬಿ ತಂಡದವರು. ಬಿಡಲಿಲ್ಲ ಆ ಹಠ, ಕಪ್ ಗೆಲ್ಲೋ ಹಠ, ಒಂದಲ್ಲ ಎರಡು ಬಾರಿ ಗೆದ್ವಿ ಅಪ್ಪ ಅಯ್ಯಪ್ಪ. ಸೊ ಆತ್ಮೀಯರೇ, ವಿನೋದ್ ಅವರ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ಸೊ ಬನ್ನಿ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಸೆಲೆಬ್ರೇಷನ್ ಅನ್ನ ಕಂಟಿನ್ಯೂ ಇಡೋಣ. ಈ ನಿಮ್ಮೊಂದಿಗೆ ನಾವು ಆರ್ ಸಿ ಬಿ ವಿನ್ನಿಂಗ್ ಸ್ಪೆಷಲ್ ಅಂತ ತಿಳ್ಕೊಳ್ಳಿ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಸಂಭ್ರಮದ ಗೀತೆ, ಡಾನ್ಸ್ ಗೀತೆ, ಕುಣಿಯೋ ಗೀತೆ ಕೇಳಿ ಮಜಾ ಮಾಡ್ಬೇಕು ನೋಡ್ರಪ್ಪ. ಎಸ್, ಮುಂದಿನ ಗೀತೆ ಅಂದ್ರೆ ಈ ವಿನೋದ್ ಅವರ ಗೀತೆ ಆದ ತಕ್ಷಣ ಚಂದ್ರಕಾಂತ್ ಅಡ್ಗಾವಿಯವರು ಪಾರ್ಟಿ ಫ್ರೀಕ್, ಚಂದನ್ ಶೆಟ್ಟಿ ಅವರ ಗೀತೆ. ವಿಜಯಲಕ್ಷ್ಮಿ ಅವರು ಕೂಡ ಕರೆ ಮಾಡಿ 2 ಗಂಟೆ ಮಟ್ಟ ಅವರ ಮನೆ ಕಡೆ ಎಲ್ಲ ಪಟಾಕ್ಷಿ ಇರಲಿ, ಫುಲ್ ಸಂಭ್ರಮ ಮಾಡಿದ್ದಾರೆ. ಸೊ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ, ಹುಟ್ಟಬೇಕು ಅನ್ನೋ ಒಂದು ಗೀತೆಯೊಂದಿಗೆ ಎಲ್ಲಾ ದೇವರ ದರ್ಶನ ಪಡ್ಕೊಂಡು ಬಂದಿದ್ದಾರೆ. ನಾನು ಅವರಿಗೆ ಅದೇ ಅಂದೆ, ದೇವರ ಗುಡಿ, ಆ ದೇವಾಲಯ ನಿಮ್ಮ ದೇಹ ದೇವಾಲಯ ಮಾಡಿಕೊಳ್ಳಿ. ಎಸ್ ಆತ್ಮೀಯ ಸ್ನೇಹಿತರೆ, ಈ ದೇವನ ದೇವಾಲಯ ಮಾಡ್ಕೊಳ್ಳಿಕ್ಕೆ ಇಂಥ ಸಂಭ್ರಮ, ಆ ಸಂಭ್ರಮದಲ್ಲಿ ಸಿಗೋ ಖುಷಿ, ಆ ಖುಷಿ ಶರೀರದಲ್ಲಿ ಸದಾ ಇದ್ರೆ ದೇಹ ದೇವಾಲಯ ಆಗುದು 100%. ಹಾಡನ್ನ ಕೇಳಿ ಮಜಾ ಮಾಡಿ. ನಿಮ್ಮೊಂದಿಗೆ ನಾವು ಆರ್ ಸಿ ಬಿ ಸ್ಪೆಷಲ್, ಆರ್ ಸಿ ಬಿ ವಿನ್ನಿಂಗ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸಂಭ್ರಮದ ಗೀತೆಗಳನ್ನ ರಿಕ್ವೆಸ್ಟ್ ಮಾಡಿ. ಹಾಟ್ಲೈನ್ ಸಂಖ್ಯೆ 9019904904. ವಿನೋದ್ ಅವರು, ನಿಮ್ಮ ಗೀತೆ ಪರ್ಫೆಕ್ಟ್ ಆದ ಗೀತೆ ಈ ಪ್ರೀತಿಗಾಗಿ, ಹಾಡನ್ನ ಕೇಳಿ ಮಜಾ ಮಾಡಿ.

ಓಕೆ, ಚಂದ್ರಕಾಂತ್ ಬಡ್ಗಾವಿ ಅವರೇ, ಹಾಡಲ್ಲಿ ಶುರು ಮಾಡಿ ಪೆಗ್ ಅಂತ ಹೇಳ್ಯಾರ, ಹಾಲು ಕುಡೀರಿ. ಸೊ ಹಾಲನ್ನೇ ಕುಡೀರಿ, ಚಹಾನೂ ಕಾಫಿನೂ ಕಮ್ಮಿ ಮಾಡಿ ಹಾಲನ್ನೇ ಪ್ರಿಫರ್ ಮಾಡಿ ಆರಾಮಾಗಿರ್ತೀರ. ಸೊ ಮಶ್ಕಿರಿ ಮಾಡೋದನ್ನೇ. ಆತ್ಮೀಯ ಸ್ನೇಹಿತರೆ, ಪಾರ್ಟಿ ಫ್ರೀ ಗೀತೆಯೊಂದಿಗೆ ಚಂದ್ರಕಾಂತ್ ಬಡ್ಗಾವಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬನ್ನಿ, ದಿಸ್ ಇಸ್ ನಿಮ್ಮೊಂದಿಗೆ ನಾವು RCB ವಿನ್ನಿಂಗ್ ಸ್ಪೆಷಲ್ ಕಾರ್ಯಕ್ರಮ, ಕನ್ನಡ ಚಿತ್ರರಂಗದ ಸೆಲೆಬ್ರೇಷನ್ ಗೀತೆಗಳನ್ನು ಎಸ್ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಬನ್ನಿ ಕಾರ್ಯಕ್ರಮದ ಮುಂದಿನ ಗೀತೆ ಪಾರ್ಟಿ ಫ್ರೀ. ಇವತ್ತು ಚಂದ್ರಕಾಂತ್ ಬಡ್ಗಾವಿ ಅವರು ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಇಂಥ ಗೀತೆ ರಿಕ್ವೆಸ್ಟ್ ಅವ್ರು ಮಾಡೋದಿಲ್ಲ, ಮಜಾ ಬರಾಗತ್ತದ ಕೇಳಾಕ. ಬನ್ನಿ. ಸೊ ಸ್ನೇಹಿತರೆ, ಮತ್ತೆ ಯಾರ್ಯಾರು ಏನೇನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ? ಇದಾದ ತಕ್ಷಣ ವಿಜಯಲಕ್ಷ್ಮಿ ಅವರು ಹುಟ್ಟಿದ್ದಾರೆ, ಕನ್ನಡ ನಾಡಲ್ಲಿ ಹುಟ್ಟಬೇಕು. ಅದಾದ ತಕ್ಷಣ ಶೋಭಾ ಡವ್ಲಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಇವತ್ತು ಶಾಲೆನೂ ಆರಂಭ ರೀ. ಎಲ್ಲ ಮಕ್ಕಳು ಖುಷಿಯಿಂದ ದುಃಖದಿಂದ ಹೋಗ್ತಿರ್ತಾರೆ ಒಟ್ಟು ಶಾಲೆಗೆ. ಎಸ್ ಆತ್ಮೀಯ ಸ್ನೇಹಿತರೆ, ವೈಯಕ್ತಿಕವಾಗಿ ನಂದು ಕೇಳಿದ್ರ ನನಗೆ ದುಃಖ ಪ್ಲಸ್ ಅಂಜಿಕೆ ಇರ್ತಿತ್ತು ಶಾಲೆ ಓಪನಿಂಗ್ ದಿನ. ಏಕೆ ಅಂದರೆ ಆ ಒನ್ ಪೇಜ್ ಹ್ಯಾಂಡ್ ರೈಟಿಂಗ್ ಮಾಡ್ದೇನೋ ಇಲ್ಲೋ ಆಚೆ ನಮ್ಮ ಮಮ್ಮಿನ ನಮ್ಮ ಗುರುಗಳು, ಆಕಿ ಮಮ್ಮಿಗೆ ಗೊತ್ತಿರ್ತದ ಕಿವು ಮಾಡಿಲ್ಲ ಅಂತ. ಮಮ್ಮಿ ಮುದ್ದಾಮ ನನಗೆ ಹೊಸ ಕ್ಲಾಸ್ ಟೀಚರ್ ಯಾರು ಬಂದಿರ್ತಾರೋ ಅವ್ರಿಗೆ ಹೇಳಿಸಿ ನನಗೆ ಬಡಿಸಿ. ನೀವು ತಿಳ್ಕೊಂಡಿರ್ಬೋದಲ್ರಿ, ಟೀಚರ್ ಮಗ ನಾನು, ನನಗೆ ಸ್ಕೂಲ್ನಲ್ಲಿ ಫುಲ್ ಇದಿರ್ಬೋದು, ಹವಾ ಇರ್ಬೋದು. ಇಲ್ಲ, ಇನ್ನೊಬ್ರಿಗೆ ಉದಾಹರಣೆ ಮಾಡ್ಸಾಕ ನಮ್ಮವ್ವ ಒಂದು ಕಾಲ ಮೇಲೆ ನಿಂತಿರ್ತಾರ, ರಪ್ಪ ಅಂತ ಬಡಿಸ್ತಾಳ್ರಿಪ್ಪ ಎಲ್ಲರ ಮುಂದೆ. ಏನು ಮಾಡೋದು ಸ್ವಾಮಿ, ನನ್ನ ಜೀವನ, ನನ್ನ ಜೀವನ, ನನ್ನ ಜೀವನ. ಸೊ ಆತ್ಮೀಯ ಸ್ನೇಹಿತರೆ, ಬಡ್ತಾ ತಿಂದೇನಿ, ಶಿಕ್ಷೆ ಇದ್ದಿದ್ದ ಶಿಕ್ಷಣ ಇತ್ತು ಅದಕ್ಕೆ ನಾನು ಆರಾಮಾಗಿದ್ದೀನಿ. ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಶಿಕ್ಷೆ ಇಲ್ಲದ ಶಿಕ್ಷಣದಿಂದ ಬಹಳಷ್ಟು ಸಮಸ್ಯೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಷ್ಟೇ ಅಲ್ಲ, ಮುಂದಿನ ಜೀವನದಲ್ಲಿಯೂ ಆಗ್ತಾ ಇದೆ. ಬಿಡ, ಬಿಟ್ಟಾಕಿ ಅದನ್ನು. ಶಾಲೆ ಪ್ರಾರಂಭವಾಗಿದೆ. ಸೊ ಸ್ನೇಹಿತರೆ, ಪ್ರಾರಂಭೋತ್ಸವ ಇದೆ ಇವತ್ತು ಅಂತ ಶೋಭಾ ಡವ್ಲಿ ಅವರು ರಿಕ್ವೆಸ್ಟ್ ಮಾಡಿರುವ ಕರುನಾಡೆ ಎಸ್ ಈ ಗೀತೆ ಅವ್ರಿಗೋಸ್ಕರ. ಸೊ ಅವರು ಹುಟ್ಟುಹಬ್ಬ ಯಾರ್ದು? ರವಿಚಂದ್ರನ್ ಅವ್ರದ್ದು. ಮಾಡೋಣ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಂದು ಸ್ಪೆಷಲ್ ನಾಳೆ ಅಥವಾ ನಾಡ್ದು ಈ ವಾರದಲ್ಲಿ ಮಾಡೋಣ. ಆಲ್ ರೈಟ್. ಸೊ ಸ್ನೇಹಿತರೆ, ಪ್ರೀತಿಸುವೆ ನಿನ್ನ ಪ್ರೀತಿಸುವೆ ಬಸವರಾಜುಗ್ಗಿಯವರ ಪ್ರೀತಿಯ ಹೆಂಡತಿ ಪ್ರೀತಿಗೋಸ್ಕರ ಇವತ್ತಿನ ದಿನ ಅವರ ನೂರಾರು ಕಾಲ ಸುಖವಾಗಿ ಮಾಡು ಹ್ಯಾಪಿ ಹ್ಯಾಪಿ ಬರ್ಡೇ. ಶ್ರೀ ಪ್ರೀತಿ ಹುಗ್ಗಿ ಅವರ ಇವತ್ತಿನ ಗೀತೆ ಇದೆ. ಸೊ ಸ್ನೇಹಿತರೆ, ಅವರ ಪ್ರೀತಿಯ ಗಂಡ ಬಸವರಾಜ್ ಹುಗ್ಗಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಸೊ ನಮ್ಮ ಶೀತಲ್ ಅವರು, ಇಟ್ ಈಸ್ ಅವರ್ 20th ಆನಿವರ್ಸರಿ ಅಂತ ಹೇಳಿ ಪ್ರೀತಿಯಿಂದ ವಿ ಆರ್ ಹೇರ್ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಅವರ 20th ಆನಿವರ್ಸರಿಗೋಸ್ಕರ ಕಣ್ಣು ಹೊಡೆಯಾಕ ಶೀತಲ್ ಅವರೇ, ನಿಮಗೋಸ್ಕರ ಈ ಗೀತೆ. ಮಂಜು ಅಣ್ಣ, ನಿಮ್ಮ ಮೆಚ್ಚಿನ ಕೃಷ್ಣ ಚಿತ್ರದು ಯಾವುದು? ರೊಕ್ಕ ಮಾಡಿ ಬಾಬಾ, ಆ ಗೀತೆ ಬೇಕಾ? ನಮ್ಮ ಸವಿತಾ ವಿನೋದ್ ಅವ್ರು ಏನು ಹೇಳತ್ತಾರೆ ನೋಡ್ರಿ, ನನ್ನ ಇಷ್ಟದ ಚಿತ್ರದ ಐತಲ್ರೆ ತಯ್ಯ ತಯ್ಯ ಆ ಗೀತೆ. ಆಲ್ ರೈಟ್, ಪ್ರಸಾರ ಮಾಡ್ತಾ ಇದ್ದಾನೆ ಸವಿತಾ ವಿನೋದ್ ಅವರೇ ಈ ಗೀತೆಯನ್ನು. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇವತ್ತಿನ ದಿನ ಈ ಎರಡನೇ ಗೆಲುವು ಇದರ ಮುಖಾಂತರ ನಮಗೆ ಏನು ಪಾಠ ಸಿಗುತ್ತೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಲ್ಲ, ಏನು ಹೇಳಿ ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ತಾಳ್ಮೆಯನ್ನು ಕಳ್ಕೊಂಡೇವೆ. ಇಲ್ಲಿ ನೋಡಿದ್ರೆ ಒಂದಿನ, ಒಂದು ವರ್ಷ, 10 ವರ್ಷ, 11 ವರ್ಷ, 15 ವರ್ಷ, 18 ಯಾವ ಹೇಳಾಕ ಹಿಂಗಾಗತ್ತದ ವಿಚಾರ ಮಾಡಿ ಆತ್ಮೀಯ ಸ್ನೇಹಿತರೆ. 18 ವರ್ಷದ ತಾಳ್ಮೆಯಿಂದ ಅವರಿಗೆ ಸಿಕ್ಕಿರುವ ಒಂದಲ್ಲ ಎರಡು ಸತತವಾಗಿ ಸಿಕ್ಕಿರೋ ಕಪ್ಪು. ಮುಂದಿನ ವರ್ಷ ಏನಾಗುತ್ತೆ ಅದು ಗೊತ್ತಿಲ್ಲ. ಅವ್ರು ಇನ್ನೂ ಎದ್ರ ಮೇಲೆ ಗಮನ ಕೊಡಬೇಕು, ತಲೆ ತಗ್ಗಿಸಿ ಕೆಲಸ ಮಾಡಬೇಕು, ತಲೆ ತಗ್ಗಿ ಫುಲ್ ಆಟದ ಮೇಲೆ ಗಮನ ಇರಬೇಕು. ಈಗ ಅವರು ಅಂದರೆ ತಂಡದವರು ಅವರಿಗೆ ಎಲ್ಲರಿಗೂ ಅದೇ ಪ್ರಶ್ನೆ ಕೇಳಿದ್ರು, ಅವರಂದ್ರೆ ಮುಂದಿನ ವರ್ಷ ಏನು? ಮುಂದಿನ ವರ್ಷ ಗೊತ್ತಿಲ್ಲ, ಈಗ ನಾವು ಸಂಭ್ರಮ ಮಾಡ್ತೇವೆ, ಈಗಿನ ಕ್ಷಣನೇ ಆರಾಮಾಗಿರ್ತೇವೆ. ಈಗ ಬಂದಿರೋ ಕ್ಯಾಪ್ಟನ್ನು ರಜತ್ ಪಟ್ಟಿದಾರು, ಅವರು ಅದೇ ಹೇಳಿದರು, ನೋಡಿ ಈಗಿನ ಕ್ಷಣ ನಾವು ಎಂಜಾಯ್ ಮಾಡೋಣ. ಯಾಳ ವರ್ಷದಿಂದ ನಾವು ಕಾಯ್ತಾ ಇದ್ವಿ, ಆಚೆ ಇರೋ ಎಲ್ಲ ಅಭಿಮಾನಿಗಳು ಯಾವ ಊರಿಗೆ ಹೋದ್ರೂ ಅಲ್ಲಿ ನೋಡಿದ್ರೆ ಇವರೇ ಬರ್ತಾರೆ. ಇವ್ರು ಕೊಟ್ಟಿರೋ ಸಪೋರ್ಟು, ಇವ್ರು ಕೊಟ್ಟಿರೋ ಆ ಒಂದು ಪ್ರೀತಿಗೆ ಏನು ಹೇಳಕ್ಕೆ ಬರೋದಿಲ್ಲ. ಅವರು ಅದನ್ನು ಎಂಜಾಯ್ ಮಾಡಬೇಕು. ಈ ಗೆಲುವು ಹೋದ ವರ್ಷದ್ದು ಮತ್ತು ಈ ವರ್ಷದ್ದು ಗೆಲುವು ಅವ್ರದ್ದು. ಸೊ ಸ್ನೇಹಿತರೆ, ಇದರಲ್ಲಿ ಪಾಠ ಏನು? ತಾಳ್ಮೆಗೆ ಫಲ ಇದೆ. ನನಗೆ ಗೊತ್ತು ಆತ್ಮೀಯ ಸ್ನೇಹಿತರೆ, ಈಗಿನ ಕಾಲ 30 ಸೆಕೆಂಡ್ ರೀಲ್ 3 ಸೆಕೆಂಡ್ ನೋಡೋದಿಲ್ಲ. ಆತ್ಮೀಯರೇ, ಏನಂದೆ ನಾನು? 30 ಸೆಕೆಂಡ್ ರೀಲ್ 3 ಸೆಕೆಂಡ್ ನೋಡೋದಿಲ್ಲ. 7 ಜನ್ಮದ ಆಣಿ ಮಾಡಿ ಮದುವೆ ಮಾಡ್ಕೋತೇವೆ. ಬಟ್ ಆತ್ಮೀಯರೇ,
ತಾಳ್ಮೆಯನ್ನು ಕಳ್ಕೊಂಡಿವೆ, ಸಂಬಂಧಗಳಲ್ಲಿ ತಾಳ್ಮೆಯನ್ನು ಕಳ್ಕೊಂಡಿದ್ದೇವೆ, ಗೆಳೆತನದಲ್ಲಿ ತಾಳ್ಮೆಯನ್ನು ಕಳ್ಕೊಂಡಿದ್ದೇವೆ, ವ್ಯಾಪಾರದಲ್ಲಿ ತಾಳ್ಮೆಯನ್ನು ಕಳ್ಕೊಂಡಿದ್ದೇವೆ, ಪರಿವಾರದಲ್ಲಿ ತಾಳ್ಮೆಯನ್ನು ಕಳ್ಕೊಂಡಿದ್ದೇವೆ. ಸೊ ಈ RCB ಗೆಲುವು ತಾಳ್ಮೆಯನ್ನು ಹೆಚ್ಚಿಸಲು ಒಂದು ಪ್ರೇರಣೆ ಆಗಬೇಕು. ಏನಂತೀರಾ? ಬನ್ನಿ ಪಾರ್ಟಿ ಫ್ರೀ. ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ, ಕೇಳಿ ಮಜಾ ಮಾಡಿ.

ಓಕೆ, ಈ ಗೀತೆಯನ್ನ ಅಡ್ವೊಕೇಟ್ ಪ್ರಮೀಳಾ ಹಂಬನವರು ರಿಕ್ವೆಸ್ಟ್ ಮಾಡಿದರೆ. ಪಾರ್ಟಿ ಮಾಡುವ ಮೂಡಲ್ಲಿ ಎಲ್ಲರೂ ಇದ್ದಾರೆ, ಇದು ಹಬ್ಬದ ವಾತಾವರಣ ಅಂತ ರೇಣುಕಾ ಕಾಮ್ಕರ್ ಅವರು ಈಗ ತಾನೇ ಕರೆ ಮಾಡಿ ಹೇಳಿದರು. ಸೊ ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು RCB ಗೆಲುವಿನ ಸಂಭ್ರಮದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ 9019049094 ಈ ನಂಬರ್ ಮೇಲೆ ಕರೆ ಮಾಡಿ ಕನ್ನಡ ಚಿತ್ರರಂಗದ ಸುಮಧುರವಾದ ಮಧುರವಾದ ಗೀತೆ ಅಂದರೆ ಸಂಭ್ರಮದ ಗೀತೆ, ಚಂದ್ರಕಾಂತ್ ಭಟ್ಕಾವಿಯರ ಸಂತೋಷಕ್ಕೆ ಆ ಗೀತೆಯನ್ನು ರಿಕ್ವೆಸ್ಟ್ ಮಾಡುವ ಆಸೆಯಲ್ಲಿದ್ದರು ಅಂತ ಹೇಳಿದರು. ಆ ಗೀತೆ ಆಲ್ರೆಡಿ ಒಬ್ಬರು ರಿಕ್ವೆಸ್ಟ್ ಮಾಡಿದರೆ ಟೆನ್ಷನ್ ತೊಗೋಬೇಡಿ. ಕಾರ್ಯಕ್ರಮದ ಈ ಗೀತೆ KGF Chapter 1 ಚಿತ್ರದ ಗೀತೆ, ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರು ಅವ್ರದ್ದು. ನಾನು ಹೇಳ್ತಾ ಇದ್ದೆ RCBಯ ಈ ಎರಡನೇ ಸತತ ಬಾರಿ ಗೆದ್ದಿರುವ ಕಪ್ಪನ್ನ ಏನಂತಾರೆ ಪಾಠಗಳಲ್ಲಿ ಮೊದಲನೇ ಪಾಠ ತಾಳ್ಮೆದ್ದು ಗಜಾನನ್ ಕಾಂಪರ್ಕರೆ ಮಾಡಿ ಅದೇ ಹೇಳ್ತಾ ಇದ್ರು ಮಂಜು ಅವರೇ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಇಲ್ಲ ತಾಳ್ಮೆ, ಬರೇ ಮಕ್ಕಳಲ್ಲ ಎಲ್ಲರಲ್ಲಿಯೂ ಇಲ್ಲ ತಾಳ್ಮೆ. ಕಾರಣ ಎಲ್ಲ ಸುಲಭವಾಗಿ ರಪ್ಪ ಅಂತ ಸಿಗುತ್ತೆ. ಒಂದಾನೊಂದು ಕಾಲದಲ್ಲಿ ನಾವು ಶಾಲೆಯಲ್ಲಿ ಪತ್ರ ಬರೀರಿ ಅಂತ ಪರೀಕ್ಷೆ ಅಂದರೆ ನಮ್ಮ ಸ್ಕೂಲ್ನಲ್ಲಿ ಕಲಿಸಿದ್ರು ಪರೀಕ್ಷೆ ವೇಳೆ ಪತ್ರ ಬರೀರಿ ಅಂತ ಹೇಳ್ತಿದ್ರು. ನಾವು ಕೋಪ ಮಾಡಿದ್ವಿ ಒಂದ್ಸಲ, ಮೇಡಮ ಪತ್ರ ಯಾಕೆ ಬರೀದು, ಹೆಂಗೋ 1 ರೂಪಾಯಿ ಕಾಯಿನ್ ಬಾಕ್ಸ್ ಬಂದದಲ್ರಿ, ಕಾಯಿನ್ ಬಾಕ್ಸನ್ನು ಫೋನ್ ಯಾರು ಬಳಸ್ಯಾರ ನನಗೂ ಇನ್ನೂ ಗೊತ್ತಿಲ್ಲ. ಈಗಿನ ಮಕ್ಕಳು ನಾವು ಬಾಲ್ಯದಲ್ಲಿ ಕಾಯಿನ್ ಬಾಕ್ಸನ್ನು ಬಳಸಿ ಫೋನ್ ಮಾಡ್ತೀವಲ್ಲ ಅಂತ. ಹಂಗಂತ ನಮ್ಮ ಗುರುಗಳು, ನೋಡ್ರಿ ಈಗ ಒಂದಿನ ನೀವು ಪತ್ರ ಬರೀರಿ, ಹೋಗ್ರಿ ಪೋಸ್ಟ್ ಆಫೀಸಿಗೆ ಒಂದು ಲೆಟರ್ ತೊಗೊಂಡು ಬನ್ನಿ, ಸ್ಟ್ಯಾಂಪ್ ತೊಗೊಂಡು ಬನ್ನಿ, ಪತ್ರ ಬರೀರಿ, ನಿಮ್ಮ ಮಾಮನಿಗೆ ಕರ್ನ ಬರೀರಿ, ಅಡ್ರೆಸ್ ಇದು ಅದೆಲ್ಲ ಬರೆದ್ವಿ ರೀ. 3 ದಿನ ಆದ ಕೂಡಲೇ ಆ ಪತ್ರ ಅಲ್ಲಿ ಹೋಗಿ ತಲುಪಿತ್ರಿ, ಅವ್ರು ಅದನ್ನು ಓದಿದ್ರಿ, ಅವ್ರು ಓದಿ ನಮಗೆ ವಾಪಸ್ ಫೋನ್ ಮಾಡ್ಯಾರ್ರಿ, ಆ ಪತ್ರ ಇವತ್ತಿಗೂ ಅಲ್ಲಿ ಐತ್ರಿ. ಸೊ ಆ ಪತ್ರದಲ್ಲಿ ನಾವು ಹಿಂಗೆ ಬರೆದಿರುವ ಭಾವನೆ ಫೋನ್ 1 ರೂಪಾಯಿ ಕಾಯಿನ್ ಬಾಕ್ಸ್ನಲ್ಲಿ ಸಿಗುವುದಿಲ್ಲ. ಈಗ 1 ರೂಪಾಯಿ ಕಾಯಿನ್ ಬಾಕ್ಸ್ದಿಂದ ಹಿಡಿದು ಅರ್ಧ ಸೆಕೆಂಡ್ನಲ್ಲಿ ಕಳಿಸು, ಅರ್ಧ ಸೆಕೆಂಡ್ಕಿಂತ ಅರ್ಧ, ಅರ್ಧಕ್ಕಿಂತ ಅರ್ಧ ಅಂತ ಹಿಡೀರಿ, ಮಿಲಿ ಸೆಕೆಂಡ್ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಸಂದೇಶ ಅಷ್ಟೇ ಕಳಿಸುವುದಲ್ಲ, ಫೋಟೋನೂ ವಿಡಿಯೋನೂ, ಬೇಡವಾದ ವಿಡಿಯೋನೂ ಬೇಕಾದ ವಿಡಿಯೋನೂ ಕಳಿಸ್ತಿರ್ತೇವೆ ನಾವು. ಸೊ ಸ್ನೇಹಿತರೆ, ತಾಳ್ಮೆ ಇಲ್ಲಿ ಹೋಗಿಬಿಟ್ಟಿದೆ. ಸೊ RCBಯ ಗೆಲುವು ತಾಳ್ಮೆ ಕಲಿಸುತ್ತೆ, ಹೌದಲ್ವ? ಬನ್ನಿ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜೀವನದಲ್ಲಿ ತಾಳ್ಮೆಯನ್ನು ಹೆಚ್ಚಿಸೋಣ, RCBಯ ಗೆಲುವನ್ನು ಸೆಲೆಬ್ರೇಟ್ ಮಾಡೋಣ. ಪದ್ಮಾ ಟೇಲರ್ ಅವರು ರಿಕ್ವೆಸ್ಟ್ ಮಾಡಿದರೆ ಸೋಲೆ ಇಲ್ಲ ಅನ್ನೋ ಒಂದು ಹಾಡು, ಗಜಾನನ್ ಕಾಮ್ಕರ್ ಕೈ ಮುಗಿದು ಏರು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ, ರೇಣುಕಾ ಕಾಮ್ಕರ್ ಅವರು ಅಪ್ಪು ಡಾನ್ಸ್ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ನನಗೆ ಕೇಳ್ತಾ ಇದ್ರು, ನೀವು ಎಷ್ಟು ಗಂಟೆ ಮಕ್ಕೊಂಡ್ರಿ, ಈಗ ನನ್ನ ಬಗ್ಗೆ ನಾನು ಹೇಳ್ತೀನಿ ಕೇಳ್ರಿ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬೆಳಗಾವಿಯಲ್ಲಿ ಥಿಯೇಟರ್ನಲ್ಲಿ ನಾನು ಹೋಗಿ ಸಿನಿಮಾ ಟಾಕೀಸ್ನಲ್ಲಿ ಹೋಗಿ ನಾನು ಮ್ಯಾಚನ್ನು ನೋಡಿದೆ. 7 ಗಂಟೆಯಿಂದ 12 ಮಟ್ಟ ಮ್ಯಾಚ್ ಅಲ್ಲಿ ನೋಡಿ ಸಂತೋಷವಾಗಿ, ಎಲ್ಲ ಹೌಸ್ಫುಲ್ ಇತ್ತು ರೀ, ಥಿಯೇಟರ್ನಲ್ಲಿ ಪ್ರಸಾರ ಮಾಡ್ತಾ ಇದ್ರು. ಆ ಗ್ಯಾಪ್ನಲ್ಲಿ ಬಹಳಷ್ಟು ವಿಷಯವನ್ನು ನೋಡಿದೆ ಆತ್ಮೀಯ ಸ್ನೇಹಿತರೆ, ಅದರ ಬಗ್ಗೆ ಒಂದೊಂದು ಬಿಡಿಸಿ ಮಾತಾಡ್ತೇನೆ. ಏಕೆಂದರೆ ಇತ್ತೀಚಿನ ದಿನದಲ್ಲಿ ಆ ಕ್ಷಣವನ್ನು ಎಂಜಾಯ್ ಮಾಡೋಕ್ಕಿದ್ದ ಆ ಕ್ಷಣವನ್ನು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಆತ್ಮೀಯರೇ, ಏನು ಜೀವನ ಆಗಿಬಿಟ್ಟಿದೆ ನೋಡಿ. ನೀವು ಆ ಕ್ಷಣವನ್ನು ಅನುಭವಿಸಿ ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದು ಬಿಟ್ಟು ನಿಮ್ಮ ಗ್ಯಾಲ್ರಿನ್ಯಾಗ ಮೊಬೈಲ್ ಮೆಮರಿನ್ಯಾಗ ಇಟ್ಕೊಳ್ಳೋದು ಪ್ರಯತ್ನ ಜಾಸ್ತಿ ಮಾಡ್ತಾ ಇದೆ ಆತ್ಮೀಯ ಸ್ನೇಹಿತರೆ. ನನಗೆ ಈಗೂ ಕಣ್ಣು ಮುಚ್ಚಿದ್ರೆ ಆ ಕ್ಷಣವನ್ನು ಅನುಭವಿಸಿರೋ ಗಮ್ಮತ್ತು, ಆ್ಯಂಡ್ ಅಲ್ಲಿರೋ 200 ಜನದಲ್ಲಿ ಮಿನಿಮಮ್ 160 ಜನ ಆದರೂ ಆ ಕ್ಷಣವನ್ನು ಮೊಬೈಲ್ನಲ್ಲಿ ಸಂಗ್ರಹಿಸ್ತಾ ಇದ್ರು, ಕ್ಯಾಪ್ಚರ್ ಮಾಡತ್ತಿದ್ರು. ನನಗೆ ಹಿಡಿದು 10-15 ಜನ ನಮ್ಮ ಗೆಳೆಯರು ಎಲ್ಲ ಅಣ್ಣಂದಿರು. ನಾನು ಅಂದಿವಿ ಸ್ವಲ್ಪ ಎಂಜಾಯ್ ಮಾಡೋಣಪ್ಪ ಮೊಬೈಲ್ ದಂಡಿಗೆ, ನೊಟ್ಟಲ್ಲಿ 4-5 ದಾಸ ಮೊಬೈಲ್ ಹಬ್ಬ ಹಬ್ಬ ಅಂದ್ರೆ ಒಂದು ಕರೆಗೆ ಎಬ್ಸಿರ್ಬೋದ್ರಿ ನಾನು. ಯಾಕಂದ್ರೆ ಸಿನಿಮಾ ಮಂದಿರದಲ್ಲಿ ಹೋದ್ರೆ ಅದು ಮನೋರಂಜನೆಗೆ ಅಂತ ಹೋಗಿರ್ತೀವಿ, ಅಲ್ಲೂ ಮೊಬೈಲ್ ತಕ್ಕೋದು ಕುಂತ್ರೆ ಹೆಂಗ್ರಿ? ಓಕೆ, ನಿಮ್ಮ ಕೆಲಸ ಇದ್ರೆ ಬೇರೆ ವಿಷಯ, ಆದರೆ ಅಲ್ಲೂ ನೀವು 30 ಸೆಕೆಂಡ್ ವಿಡಿಯೋಗಳನ್ನು ನೋಡಿದ್ರೆ ಹೆಂಗಪ್ಪ ನಿಮ್ಮ ಜೀವನ? ಸೊ ಸ್ನೇಹಿತರು, ಅದ್ರ ಬಗ್ಗೆ ಹಳು ಮಾತಾಡೋಣ. ಕಾರ್ಯಕ್ರಮದಲ್ಲಿ ಈಗ ಸಂಭ್ರಮದ ಸ್ಪೆಷಲ್ RCB ವಿನ್ನಿಂಗ್ ಸ್ಪೆಷಲ್ ಕಾರ್ಯಕ್ರಮ, ಶುಭ ಸೋಮವಾರ. ಸೊ ಆತ್ಮೀಯರೇ, ಶಾಲೆನೂ ಪ್ರಾರಂಭವಾಗಿದೆ. ಸೊ ಬನ್ನಿ, ಆ ಎಲ್ಲ ವಿದ್ಯಾರ್ಥಿನಿಯರಿಗೆ ಶಾಲೆಗೆ ಹೋಗಿರ್ತಾರ, ಅವ್ರಿಗೂ ಈ ಗೀತೆ ಹೇ ಜೋಕೆ ಕೇಳಿ ಮಜಾ ಮಾಡಿ.

ಇದು ಆತ್ಮೀಯ ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ವಿಜಯಲಕ್ಷ್ಮಿ ಅವರ ಗೀತೆ ಆಯ್ತು ಪ್ರಸಾರ, ಅದಾದ ತಕ್ಷಣ ಶೋಭಳವಲ್ಲಿ ಅವರ ಗೀತೆ ಆಯ್ತು ಪ್ರಸಾರ. ಈಗ ಬಸವರಾಜ ಹುಗ್ಗಿ ಅವರು ರಿಕ್ವೆಸ್ಟ್ ಮಾಡಿರುವ, ಬಸು ಹುಗ್ಗಿ ರಿಕ್ವೆಸ್ಟ್ ಮಾಡಿರೋ, ಅವರ ಪ್ರೀತಿಯ ಹೆಂಡತಿ ಅವರ ಜನ್ಮದಿನ ಇತ್ತು, ಆ ಒಂದು ಕಾರಣಕ್ಕೆ ಪ್ರೀತಿಸುವೆ ನಿನ್ನ ಪ್ರೀತಿಸುವೆ ಟು ಪ್ರೀತಿ ಹುಗ್ಗಿ ಅವರಿಗೋಸ್ಕರ ಮುಂದಿನ ಗೀತೆ ಇದು ಕಣ್ಣು ಹೊಡೆಯಾಕ. ಈ ಗೀತೆಯನ್ನು ಶೀತಲ್ ಅವ್ರಿಗೋಸ್ಕರ, ಏಕೆಂದರೆ ಅವರ ಮ್ಯಾರೇಜ್ ಆನಿವರ್ಸರಿ ಇದೆ. ಸೊ ಸ್ನೇಹಿತರೆ, ಈ ಗೀತೆ ಸವಿತಾ ವಿನೋದ್ ಅವರು, ನನ್ನ ಇಷ್ಟದ ಗೀತೆ ಥಯ್ಯಾ ಥಯ್ಯಾ. ಎಸ್, ಈ ಗೀತೆಯನ್ನು ಕೃಷ್ಣ ಚಿತ್ರದ್ದು. ಸೊ ಸ್ನೇಹಿತರೆ, ಆರ್ ಸಿ ಬಿ ಗೆದ್ದಿದೆ ಮ್ಯಾಚು. ಸೊ ಇದು ಸಂಭ್ರಮದ ಒಂದು ಸ್ಪೆಷಲ್ ಕಾರ್ಯಕ್ರಮ. ಸೊ ಲೈಲ ಅನ್ನೋ ಗೀತೆಯೊಂದಿಗೆ ಪದ್ಮಾ ಟೇಲರ್ ಅವರು, ಅದಾದ ತಕ್ಷಣ ಗಜಾನನ್ ಖಾಮ್ಕರ್ ಅವರ ಗೀತೆ, ಅದಾದ ತಕ್ಷಣ ರೇಣುಕಾ ಅವರ ಗೀತೆ, ನಮ್ಮ ಕಂಚನ್ ಕೋಪರ್ಡೆ ಅವರು, ಯಾರ್ಯಾರು ಜನ್ಮದಿನ ಇದೆ ಆ್ಯಂಡ್ ಮ್ಯಾರೇಜ್ ಆನಿವರ್ಸರಿ ಇದೆ ಅವ್ರಿಗೋಸ್ಕರ ಅದೇ ಭೂಮಿ ಅದೇ ಮಾನೋ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಆ್ಯಂಡ್ ಗಣಪತಿ ಭಂಡಾರಿ ಅವರು, ಹಟವಾದಿ ಚಿತ್ರದ್ದು ಗೀತೆ. ಹಟವಾದಿ ಚಿತ್ರದ್ದು ನೀವು ಏನು ರಿಕ್ವೆಸ್ಟ್ ಅಂದರೆ ನೀವೇನು ಬೇಕಂತ ಇದ್ದೀರಾ, ಅದು ಆಲ್ರೆಡಿ ಪ್ರಸಾರವಾಯಿತು. ಅದೇ ಚಿತ್ರದ್ದು ಯಾರು ಯಾರು ಯಾರು ಯಾರು ಪ್ರಸಾರ ಮಾಡ್ತಾ ಇದ್ದೇನೆ, ನಾನು ನಾನು ನಾನು ನಾನು. ಸೊ ಸ್ನೇಹಿತರೆ, ಕಲೀಲಿಕ್ಕೆ ಬಹಳಷ್ಟು ವಿಷಯಗಳನ್ನು ನಾವು ಕಲಿಬೇಕು. ಆರ್ ಸಿ ಬಿಯ ತಾಳ್ಮೆ ಅಂತ ನಾನು ಹೇಳಿದೆ, ತಪ್ಪು ಏನೇನು ಮಾಡ್ತಾರೆ ಅದನ್ನು ಅವರು ಬರ್ಕೊಂಡು ಅದನ್ನು ತಿದ್ದುಪಡಿ ಮಾಡ್ಕೋತಾರೆ. ಆತ್ಮೀಯ ಸ್ನೇಹಿತರೆ, ಇದು ಬಹಳ ಮುಖ್ಯವಾದ ವಿಷಯ. ಇತ್ತೀಚಿನ ದಿನದಲ್ಲಿ ನಾನು ತಪ್ಪು ಮಾಡೇನು ಅನ್ನೋದು ಎಕ್ಸೆಪ್ಟ್ ಮಾಡೋರ ಇಲ್ಲರಿಪ್ಪ. ನಾನೆಲ್ಲಿ ತಪ್ಪು ಮಾಡೇನದ, ತಪ್ಪು ಮಾಡಿದ್ರೂ ಅದನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಳೋಕೆ ಮುಂದೆ ಹೋಗೋದಿಲ್ಲ. ಸೊ ಸ್ನೇಹಿತರೆ, ಇಟ್ಟಿಟ ಇಟ್ಟಿಟ ವಿಷಯಗಳನ್ನು ನಾವು ತಕ್ಕೊಂಡ್ರೆ ಕಲ್ಯಾಗೆ ಭಾಳಷ್ಟಿದೆ. ಮೊದಲನೇದು ತಾಳ್ಮೆನೇ ರೀ, ಇನ್ನೊಂದು ತಪ್ಪು ಮಾಡಿದರೆ ಅದನ್ನು ಹೆಂಗೆ ಕರೆಕ್ಟ್ ಮಾಡೋದು, ಅದು ಈ ತಂಡದವರು ಕಲ್ತರು. ಹಿಂಗೆ ಕಲ್ತ್ರಿಗೆ ಒಂದಲ್ಲ ಎರಡು ಕಪ್ ಗೆದ್ದರು. ಹಾಡನ್ನು ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ರಾ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಇದು 90.4 ಎಫ್ಎಂ ಕೆಎಲ್ಇ ಕನಸು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಅಂದರೆ ಇದು ವರ್ಷದ 6ನೇ ತಿಂಗಳು, ತಿಂಗಳಿನ ಮೊದಲನೇ ದಿನ June 1, 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ RCB ಸೆಲೆಬ್ರೇಷನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ನೀವು ಸಂಭ್ರಮದ ಗೀತೆಯನ್ನ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. RCB ತಂಡದಿಂದ ನಾವೇನು ಕಲಿಬಹುದು ಅಂತ ನಾನು ಹೇಳ್ತಾ ಇದ್ದೆ. ಸ್ನೇಹಿತರೆ, ಇತ್ತೀಚಿನ ದಿನದಲ್ಲಿ 30 ಸೆಕೆಂಡ್ ರೀಲು 3 ಸೆಕೆಂಡು ನೋಡುದಿಲ್ಲ, ತಾಳ್ಮೆಯನ್ನ ಕಳ್ಕೊಂಡೇವೆ. ತಾಳ್ಮೆ ಅನ್ನೋದು ಯಾವ ಅಂಗಡ್ಯಾಗ ಸಿಗುತ್ತೆ, ಪಾವು ಕಿಲೋ ತಗೊಂಡ್ ಬರೋಣ ಅಂತ ಹೋದ್ರೆ ಸಿಗುದಿಲ್ಲ ತಾಳ್ಮೆ ಅಂಗಡ್ಯಾಗ. ಆನ್ಲೈನು ಆರ್ಡರ್ ಮಾಡಿರ ರಪ್ ಅಂತ ಬರುದಿಲ್ಲ 10 ಸೆಕೆಂಡ್ನ್ಯಾಗ. ಸೊ ಸ್ನೇಹಿತರೆ, ತಾಳ್ಮೆ ಅನ್ನೋದು ನಾವು ಕಳ್ಕೊಂಡಿದ್ದೇವೆ. ತಾಳ್ಮೆಯಿಂದ ನಾವು ಕಳ್ಕೊಂಡು ನಾವು ನಮ್ಮ ಆರೋಗ್ಯದ ಮೇಲೂ ಬಹಳ ಒಂದು ದೊಡ್ಡ ಪರಿಣಾಮ ಬೀರುತ್ತೆ. ಸೊ RCBಯ ಗೆಲುವು ಸಂಭ್ರಮ ಮಾಡ್ತಾ ಅಂದ್ರೆ ಸಂಭ್ರಮಾಚರಣೆಯೊಂದಿಗೆ ಅಲ್ಲಿ ಸಿಗೋ ಪಾಠ ತಾಳ್ಮೆ. ಅದಾದ ತಕ್ಷಣ ಸ್ನೇಹಿತರೆ, ಅವರು ತಪ್ಪು ಮಾಡಿದ್ರೆ ಆ ತಪ್ಪಲ್ಲಿ ಏನಾದರೂ ನಾವು ಹೆಂಗಪ್ಪ ತಿದ್ದುಪಡಿ ಮಾಡ್ಕೋಬಹುದು ಅದನ್ನ ಅವ್ರು ನೋಡ್ತಿದ್ರು. ಸೊ ಸ್ನೇಹಿತರೆ, ಅದಾಯ್ತು. ಇನ್ನೊಂದು, ಹೋದ ವರ್ಷವೂ ಗೆದ್ರು, ಈ ವರ್ಷವೂ ಗೆದ್ರು. ಹೋದ ವರ್ಷಿನ ಗೆಲುವನ್ನ ಅವ್ರ ತಲೆ ಆಗಿಟ್ಕೊಂಡು ಅಹಮ್ಮನ್ನ ಕಟ್ಕೊಂಡು ಅವ್ರು ಆಟ ಆಡಿದ್ರೆ ಈ ವರ್ಷ ಸೋಲ್ತಿದ್ರು. ಸೊ ಸ್ನೇಹಿತರೆ, ಅಲ್ಲಿರೋ ಆ ಒಂದು ಕ್ಯಾಪ್ಟನ್ ರಜತ್ ಪಟ್ಟೆದಾರ್ ಏನು ಹೇಳಿದ್ರು ಗೊತ್ತಾ? ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ನಾವು ಇನ್ನು ಮುಂದಿನ ವರ್ಷದ ಆಮೇಲೆ ನೋಡೋಣ, ತಯಾರಿಕೆ ಮೇಲೆ ಗಮನ ಕೊಡೋಣ. ಇತ್ತೀಚಿನ ದಿನಗಳಲ್ಲಿ ತಯಾರಿಕೆ ಕಮ್ಮಿ, ಮಾತಾಡೋದ ಜಾಸ್ತಿ. ಸೊ ಸ್ನೇಹಿತರೆ, ಹಾರ್ಡ್ ವರ್ಕ್ ಮಾಡಿ, ತಲೆ ತಗ್ಗಿಸಿ, ಕೆಲಸ ಮಾಡಿ. ಈ ಪಾಠದೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ಕೃಷ್ಣ ಚಿತ್ರದ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯಿಸಿರುವ ಈ ಚಿತ್ರದ ಗೀತೆ ಸವಿತಾ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಕೇಳ್ತಾ ಇದ್ರೆ ಅದೇನು ಧ್ವನಿ? ಇದು 90.4 ಎಫ್ಎಂ ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ನಿಮ್ಮೊಂದಿಗೆ ನಾವು RCB ಸ್ಪೆಷಲ್ ಕಾರ್ಯಕ್ರಮ. RCB ಸ್ಪೆಷಲ್ ಕಾರ್ಯಕ್ರಮ ಅಂದರೆ ಇವತ್ತಿನ ಸೆಲೆಬ್ರೇಷನ್ ಕಂಟಿನ್ಯೂ ಆಗಿರಬೇಕು. ಆ್ಯಂಡ್ ನಾನು ಹೇಳೋದು ಒಂದೇ, ನಿಮ್ಮ ದೇಹ ದೇವಾಲಯ ಮಾಡಿಕೊಳ್ಳಿ, ಇಂಥ ಒಳ್ಳೆ ಭಾವನೆಗಳೊಂದಿಗೆ ತುಂಬಿಕೊಳ್ಳಿ. ವಿಚ್ ಇಸ್ ಸೆಲೆಬ್ರೇಷನ್ ಭಾವನೆ, ಇನ್ನೊಬ್ಬರಲ್ಲಿ ದೇವರನ್ನು ನೋಡೋ ಭಾವನೆ, ಭಕ್ತಿಯ ಜ್ಯೋತಿ ನಿಮ್ಮ ಮನಸ್ಸಲ್ಲಿ ಬೆಳಗಲಿ, ನಿಮ್ಮ ದೇಹ ದೇವಾಲಯ ಮಾಡಿಕೊಳ್ಳಿ. ಹಾಡನ್ನು ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ರ ಮಳೆಗಾವಿಯ ಮೊಂಡ ಮೊದಲ ರೇಡಿಯೋ ಕೇಂದ್ರ ಏನು ತನಗೆ ಇದು 90.0 FM KLE ಕನಸು. ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು RCB ವಿನ್ನಿಂಗ್ ಸ್ಪೆಷಲ್ ಕಾರ್ಯಕ್ರಮ. ಸಂಭ್ರಮ ಕಂಟಿನ್ಯೂ ಆಗಿರಲಿ. ಸಂಭ್ರಮಕ್ಕೆ ಒಂದು ಕಾರಣ RCB ಆಗಿರಬಹುದು, ಆದರೆ ಸಂಭ್ರಮದ ಭಾವನೆ ನಿಮ್ಮ ಮನಸ್ಸಲ್ಲಿ ಸದಾ ಇಟ್ಟರೆ ಆ ನಿಮ್ಮ ಚಿಂತೆ, ಆ ನಿಮ್ಮ ಸಮಸ್ಯೆ, ಆ ನಿಮ್ಮ ನೋವು ಜೀವನದಲ್ಲಿ ಕಮ್ಮಿ ಗಾಯಬ ಆಗೇ ಬಿಡುತ್ತೆ. ಸೊ ಸ್ನೇಹಿತರೆ, ನೋಡೋ ದೃಷ್ಟಿ ಹಂಗಿಟ್ಕೊಳ್ಳಿ, ಬನ್ನಿ. ಯುದ್ಧ, ಎಸ್, ಯುದ್ಧ ಕಾಂಡ ಚಿತ್ರದ ಒಂದು ಗೀತೆಯೊಂದಿಗೆ ಪದ್ಮಾದೇಲರವರು ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಸೋಲೇ ಇಲ್ಲ ಅನ್ನೋ ಒಂದು ಗೀತೆ. ಸೊ 2 ವರ್ಷ ಆಯಿತು ನಾವು ಸೋಲಿಲ್ಲ, ಸೊ ಬಹಳ ಖುಷಿಯಾಗಿದ್ದೇವೆ. ಅದರಲ್ಲಿ ಒಂದೊಂದೊಂದೊಂದೊಂದು ಪಾಠದ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಮೊದಲನೇದು ತಾಳ್ಮೆ, ಎರಡನೇದು ಕಲಿರಿ ನಿಮ್ಮ ಮಿಸ್ಟೇಕ್ಸ್ದಿಂದ, ನೀವು ಮಾಡಿರುವ ತಪ್ಪಿನಿಂದ ಕಲ್ಕೋರಿ, ತಿದ್ದುಪಡಿ ಮಾಡಿಕೊಂಡು ಮುಂದೆ ಹೋಗಿ. ಆ್ಯಂಡ್ ಹೋದ ವರ್ಷ ಗೆದ್ದಿದ್ರಿ ಸ್ನೇಹಿತರೆ, ಅದನ್ನು ಅವ್ರು ತಲೆಯಾಗ ತೊಗೊಂಡಿಲ್ಲ, ತಲೆ ತಗ್ಗಿಸಿ ಕೆಲಸ ಮಾಡಿದರು, ಹಾರ್ಡ್ ವರ್ಕ್ ಮಾಡಿದರು, ಪ್ರಾಕ್ಟೀಸ್ ಮಾಡಿದರು, ಮತ್ತೊಮ್ಮೆ ಗೆದ್ದರು. ಮತ್ತೆ ಅದೇ ಹೇಳತ್ತಾರೆ ರೀ ಅವರ, ಇದನ್ನು ನಾವು ತಲೆಗೆ ತೊಗೊಳ್ಳೋದಿಲ್ಲ. ಈ ಒಂದು ಗೆಲುವು ಅಭಿಮಾನಿಗಳಿಗೆ, ಇನ್ನು ನಾವು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ. ಸೊ ಸ್ನೇಹಿತರೆ, ಯಾವತ್ತು ನೆನಪಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ನಲ್ಲ, ಇಷ್ಟೆಲ್ಲ ಪುಸ್ತಕಗಳನ್ನು ಓದಿ ವಾಪಸ್ ನಾನು ಭಗವದ್ಗೀತೆ ಓದುವಾಗ ಅದರಲ್ಲಿ ಇದೇ ಒಂದು ದಿನ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ನೀನು ಶೂನ್ಯ ಶೂನ್ಯ ಆಗಬೇಕು ಅರ್ಜುನ ಅಂತ. ಸೊ ಸ್ನೇಹಿತರೇ, ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದರೂ ಸಾಧಿಸಿ, ಆದರೆ ಮನಸ್ಸಲ್ಲಿ ನೀವು ಶೂನ್ಯರಾಗಿದ್ದರೆ ಆ ಸಾಧನೆಗೆ ಒಂದು ಬೆಲೆ ಸಿಗುತ್ತೆ. ಇದನ್ನು ಟ್ರೈ ಮಾಡಿ ನೀವೇ ವಿಚಾರ ಮಾಡಿರಿ, ಎಷ್ಟು ಮಹಾನ್ ವ್ಯಕ್ತಿಗಳು ನಾವು ನೋಡಿ ಈಗ RCB ತಂಡದವರು ಗೆದ್ದಿದ್ದಾರೆ. ಆ ಕಡೆ ಆ ಕ್ಯಾಪ್ಟನ್ನು ಅದೇ ಹೇಳತ್ತಾನೆ, ಈ ಯಶಸ್ಸು ನಂದಲ್ಲ, ಆ ಕಡೆ ಇರೋರ್ದು, ನೀವು ನನಗೇನು ಹೇಳಕ್ ಹೋಗ್ಬೇಡ್ರಿ, ನಾನು ಜಸ್ಟ್ ಒಂದು ಭಾಗ. ಆದರೆ ತಂಡದವರು ಎಲ್ಲರೂ ಒಗ್ಗಟ್ಟಾಗಿ ಆಡಿದ್ರು, ಆಚೆ ಇರೋ ಅಭಿಮಾನಿಗಳ ತಾಳ್ಮೆಗೂ ಒಂದು ಫಲ ಸಿಕ್ತು ಅಂತ. ಸೊ ಸ್ನೇಹಿತರೆ, ಅವ ಮೇಲೆ ತಗೋಬೋದಿತ್ತಲ್ರು, ನಾನು ಮಾಡೇನಿ, ನಾನೊಂದು ಬಿಟ್ಟಾಕಿ, ನಾನಂದ್ರೆ ಶೂನ್ಯ. ಸೊ ಸ್ನೇಹಿತರೆ, ಇನ್ನೊಂದು ಪಾಠ ನಂಬರ್ 4, ಶೂನ್ಯರಾಗಿ ಶೂನ್ಯ. ಇಫ್ ಯು ಆರ್ ನಥಿಂಗ್, ಯು ವಿಲ್ ಬಿಕಮ್ ಸಮಥಿಂಗ್, ಆ್ಯಂಡ್ ಒನ್ ಡೇ ಯು ಆಸ್ ಅ ಸಮಥಿಂಗ್ ವಿಲ್ ಬಿಕಮ್ ನಥಿಂಗ್. ಹೆಂಗೈತಿ ಅವ್ವ, ಹಾಡನ್ನು ಕೇಳಿ ಮಜಾ ಮಾಡಿ.

ಸಾರ್ಥಿ ಚಿತ್ರದ ಗೀತೆ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಈಗ ಜನನ್ ಗಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿಯಾಗಿದೆ. ದಿಸ್ ಇಸ್ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೈನು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾವು RCB ಸೆಲೆಬ್ರೇಷನ್ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಗೀತೆ ರೆಡಿಯಾಗಿದೆ. ನಾನು ಹೇಳಿರುವ ಪಾಠ ಅಂದರೆ ನನ್ನ ದೃಷ್ಟಿಯಲ್ಲಿ RCB ಗೆಲುವಿನಲ್ಲಿಯೂ ಪಾಠಗಳನ್ನು ಹುಡುಕ್ಯಾಡ್ ನಿಮ್ಮ ಮುಂದೆ ಒಂದೊಂದು ಇಡುವಾಗ ತಾಳ್ಮೆ ಬಗ್ಗೆ ಹೇಳಿದಾಗ ಗಜಾನನ್ ಗಾಮ್ಕರ್ ಅವರು ಕರೆ ಮುಖಾಂತರ ಅದೇ ಹೇಳ್ತಾ ಇದ್ರು, ಸರ್ ನೀವು ಹೇಳುದು ಸತ್ಯ, ಮಕ್ಕಳಲ್ಲಿಯೂ ಇಲ್ಲ ಅಂತ. ಬರೇ ಮಕ್ಕಳಲ್ಲ, ಎಲ್ಲರಲ್ಲಿಯೂ ಇಲ್ಲ ಆತ್ಮೀಯ ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಚಿತ್ರಮಂದಿರದಲ್ಲಿ ಹೋಗಿ ನಾನು ಈ ಒಂದು ಫೈನಲ್ ಮ್ಯಾಚನ್ನು ನೋಡುವಾಗ ಅಲ್ಲಿಯೂ ಕೂಡ ಹಂಗೆ ಆತ್ಮೀಯ ಸ್ನೇಹಿತರೆ. ಈಗ ಹೇಳ್ತೇನೆ ನೋಡಿ, ಒಬ್ಬ ಮುಂದಿನ ಹುಡುಗ, ನನ್ನ ಮುಂದಿನ ಸೀಟ ಹುಡುಗ ಹೇಳಾಗತ್ತಿದ್ದ, ನನಗೆ ಆರ್ಡರ್ ಕೊಟ್ಟು 10 ನಿಮಿಷ ಆಗಿತ್ತು ಇನ್ನೂ ಬಂದಿಲ್ಲ ಅಂತ ವಾಪಸ್ ಹೋಗ್ಯಾನ್ರಿ ಬಯ್ಯಾಕ. ಆಚೆ ನೋಡಿದ್ರೆ ಥಿಯೇಟರ್ ಫುಲ್ ಆಗಿದೆ, 10 ನಿಮಿಷ ಕಾಯಕ್ಕಾಗಿಲ್ಲ. ನಾನಂದೆ, ಬಾ ಇಲ್ಲಿ ಶುಗರ್ ಐತಿನೋ ಮಾರಾಯ ಅಂತ ನಗಾಕತ್ತ. ಇಲ್ರಿ 10 ನಿಮಿಷ ಆತ್ರಿ. ನಾನಂದು ಏನು ಆರ್ಡರ್ ಮಾಡಿ ಅಂತ ನೋಡ್ರ, ಏನೋ ಒಂದು ಡ್ರಿಂಕು ಜ್ಯೂಸು ಏನೋ ಆರ್ಡರ್ ಮಾಡ್ಯಾನ್ರಿಪ್ಪ. ಆಚೆ ಆ ವ್ಯಕ್ತಿ ಒಬ್ಬ ಇಬ್ಬರೇ ಇದಾರ್ರಿ ಪಾಪ, ಯಾರು ಈ ಒಂದು ವೇಟರ್ಗಳು. ನಾ ಹೇಳತ್ತೇನೆ ಸ್ವಲ್ಪ ತಾಳ್ಮೆ ಇರಂಗಿಲ್ಲ, ಏ ಅವ್ರಿಗೆ ಹಂಗೆ ಮಾಡಿದ್ರಿ ಅಂತ. ಸೊ ಸ್ನೇಹಿತರೆ, ಹಿಂಗೈತಿ ಜೀವನ. ನಾವು ನಮ್ಕಿತ ಕೆಳಗಿನವರನ್ನು ನಾವು ಹೆಂಗೆ ನೋಡ್ತೇವೆ, ಹೆಂಗೆ ಅವರೊಂದಿಗೆ ವರ್ತನೆ ಬಿಹೇವಿಯರ್ ಇರುತ್ತೋ ಹಂಗಲ್ರಿ ಜೀವನ. ನಾನು ಅವ್ರಿಗೆ ಏನು ಹೇಳಲಿಕ್ಕಾಗಿಲ್ಲ, ಆದರೆ ನನಗೆ ಅಲ್ಲಿ ಗೊತ್ತಾಯಿತು ತಾಳ್ಮೆ ಈ ಲೆವೆಲಿಗೆ ಕಮ್ಮಿ ಆಗೈತ್ಕಿ, ಜಗಳ ಮಾಡೋಕ್ಕೂ ಮುಂದೆ ಹೋಗ್ತಾರೆ ಮಂದಿ. ಸೊ ಸ್ನೇಹಿತರೆ, ತಾಳ್ಮೆಯಲ್ಲಿ ಜೀವನ ಬೇಡ. ಬರೋ ದಿನಗಳಲ್ಲಿ ಎಲ್ಲ ಸುಲಭವಾಗ್ತಾ, ಬರೋ ದಿನಗಳಲ್ಲಿ ಯಾಕ್ರಿಪ್ಪ, ಈಗ ಎಲ್ಲ ಸುಲಭವಾಗ್ತಾ ಇದೆ. ನಿಮಗೆ ಏನು ಚಿಂತೆ ಐತಿ, ಆ ಚಿಂತೆ ಬಗ್ಗೆನೂ ನೀವು AI ಅಂತ ಮಾಡ್ಬೋದ್ರಿ. ಎಲ್ಲ ವಿಷಯಕ್ಕೆ AI ಆಗೈತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ಇಲ್ಲಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಇಂಟೆಲಿಜೆನ್ಸು ಸ್ವಲ್ಪ ಬಳಸಿ ಆತ್ಮೀಯ ಸ್ನೇಹಿತರೆ. ನಾನು ಒಂದು ಇದರಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಇಟ್ಟಿಟ್ಟು ಹುಡುಗರು ಮೊಬೈಲ್ ತೆಗೆದು ತಿಕ್ಕಾಡ್ಕೋತ AI ಕೇಳತ್ತಾರ. ನಾನು ನಿಮ್ಮ ತಲೆ ಯೂಸ್ ಯಾವಾಗ ಮಾಡೋರು, ವೆನ್ ಆರ್ ಯು ಗೋಯಿಂಗ್ ಟು ಯೂಸ್ ಯುವರ್ ಓನ್ ಕ್ರಿಯೇಟಿವ್ ಪವರ್? ಸೊ ಸ್ನೇಹಿತರೆ, ಈಗ ನಾವು ಮ್ಯಾಚನ್ನು ನೋಡುವಾಗ ಅಲ್ಲಿ ಜಾಹೀರಾತುಗಳಲ್ಲಿಯೂ ಮಾತು ಈಗ ಒಂದು ಹುಡುಗ ಹುಡುಗಿ ಮಾತಾಡವಲ್ಲಂದ್ರೆ ಆ ಕೋಪಗೊಂಡಿರೋ ಹುಡುಗಿನ ಹೆಂಗಪ್ಪ ಮನಾಯಿಸೋದು, ಹೆಂಗಕ್ಕಿನ ಪ್ರೀತಿ ಗೆಲ್ಲೋದು, ಅದನ್ನು AI ಕೇಳತ್ತ. ನಾನಂದು ಇದೇನು ಮಾರಾಯ, ನಾನೊಂದು ಗಾಲದಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಒಳ್ಳೆ ಒಳ್ಳೆ ಕವನಗಳನ್ನು ಬರೀತಿದ್ರು ತಮ್ಮ ತಲೆ ಯೂಸ್ ಮಾಡಿ. ಈಗ AI ಕೃತಕ ಬುದ್ಧಿವಂತಕ್ಕೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದೇವ್ರ ದೇವ್ರ ಏನು ಹೇಳೋದು, ಆತ್ಮೀಯ ಸ್ನೇಹಿತರೆ ಇಲ್ಲಿಗೆ ಬಂದು ನಿಂತಿದೆ. ಸೊ ಸ್ನೇಹಿತರೆ, ಐ ಆಮ್ ನಾಟ್ ಅಗೇನ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್, ನಿಮ್ಮ ಇಂಟೆಲಿಜೆನ್ಸು ಸ್ವಲ್ಪ ಯೂಸ್ ಮಾಡ್ರಿ ಸ್ವಲ್ಪ ರೀ ಅವ್ವ. ಬನ್ನಿ, ಕೈ ಮುಗಿದು ಏರು ಈ ಗೀತೆಯೊಂದಿಗೆ. RCB ಸೆಲೆಬ್ರೇಷನ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗಜಾನನ್ ಕಾಮ್ಕರ್ ಅವರು. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ವರ್ಷದ 6ನೇ ತಿಂಗಳು ತಿಂಗಳಿನ ಮೊದಲನೇ ದಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಎಸ್, ಕೇಳಿ ಮಜಾ ಮಾಡಿ.

Amigas nem hindre, ez az KLI, Venudoni 90.5 FM, KLI Kanesu. Belegavia, mondtam az a radio kéntre, mint ugári kéne, mint a mondi neki, te ready ágide, apu dance. Renuka kamkara avru request mádi rúja, gíte, gíte, ondike avru, adé hélta edere, namma prítie, Karnataka ratna, Power Star, Dr. Puneet Rajkumar avru, avra chitra galelyu hélti dru, a nambike, bedlila, bedúdu illa, kappu namde anta. ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದಲ್ಲ ಎರಡು ಬಾರಿ ಕಪ್ ಗೆದ್ದಿದೆ ಬಾಪು ಸರ್, ನೀವು ಇದ್ದಿದ್ರೆ ಇನ್ನೂ ಖುಷಿಯಾಗಿರ್ತಿತ್ತು, ಆದರೆ ನೀವು ನಮ್ಮ ಮನಸ್ಸಲ್ಲಿ ಸದಾ ರಾಜಿಸುತ್ತೀರಾ ಅಂತ ಹೇಳ್ತಾ ಮುಂದೆ ಹೋಗೋಣ ಈ ಗೀತೆಯನ್ನು ಕೇಳೋಣ. ಅಪ್ಪು ಡಾನ್ಸ್ ಬೈ ರೇಣುಕಾ ಕಾಮ್ಕರ್ ಅವರು. ಸೊ ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಅದೇ ಭೂಮಿ ಅದೇ ಭಾನು, ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕಂಚನ್ ಕೋಪರ್ಡೆ ಅವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಎಲ್ಲ ವೇಣು ದುನಿಯಾ ಕುಟುಂಬದಲ್ಲಿರೋ ಹ್ಯಾಪಿ ಬರ್ಡೇ, ಮ್ಯಾರೇಜ್ ಆನಿವರ್ಸರಿ ಇರೋರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈ ಗೀತೆ ಎಲ್ಲರಿಗೋಸ್ಕರ, ಯಾರ್ಯಾರು ಮದುವೆ ವಾರ್ಷಿಕೋತ್ಸವ ಇದೆ, ಯಾರ್ಯಾರು ಜನ್ಮದಿನ ಇದೆ, ಅವ್ರಿಗೋಸ್ಕರ. ಸೊ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆಯನ್ನು ಇವ್ರ ಕಡೆಯಿಂದ ನೋಡಿರಿ, ನಾವು ಕೇಳಬೇಕು, ಕಲಿಬೇಕು. ಸೊ ಸ್ನೇಹಿತರೆ ಬನ್ನಿ, ಆ ಗೀತೆ ಆದ ತಕ್ಷಣ ಗಣಪತಿ ಭಂಟಾರಿ ಅವರು ರಿಕ್ವೆಸ್ಟ್ ಮಾಡಿರುವ ಯಾರು ಯಾರು ಈ ಗೀತೆಯನ್ನು ರೆಡಿ ಮಾಡಿದ್ದಾನೆ, ಫ್ರಾಮ್ ದ ಮೂವಿ ಹಠವಾದಿ. ನಿಮ್ಮೊಂದಿಗೆ ನಾವು ಆರ್ ಸಿ ಬಿ ಸೆಲೆಬ್ರೇಷನ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರ. ಆತ್ಮೀಯ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳೊಂದಿಗೆ, ವಿಚ್ ಇಸ್ ಕನ್ನಡ ಚಿಂತನ ರಂಗದ ಸೆಲೆಬ್ರೇಷನ್ ಸಂಭ್ರಮದ ಗೀತೆಯೊಂದಿಗೆ ಭಾಗವಹಿಸಿದ್ದೀರಾ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಡೆದಿದೆ. ಸೊ ಬನ್ನಿ, ಕಂಚನ್ ಗೋಪರಡಿ ಅವರ ಒಂದು ಒಳ್ಳೆಯ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಈ ಬಂಧನ ಕರ್ನಾಟಕದ ರತ್ನ ಸಹಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಈ ಬಂಧನ ಚಿತ್ರದು ಆಗಿದೆ. ರೆಡಿ? ಸೊ ಸ್ನೇಹಿತರೆ ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ನೀವು ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು.

0: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
1: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
0: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: मोदी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
2: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: ಕೇಳಿ ಕನಸು ನನಸದ ವೇಣುಧ್ವನಿ.
2: ಆಲ್ರೈಟ್, ಗಣಪತಿ ಭಂಡಾರಿ ಅವರೇ, ನಿಮ್ಮ ಗೀತೆ ಹಠವಾದಿ ಚಿತ್ರದ್ದು, ವೀರ ವಿಜೇಂದ್ರನ್ ಅವರು ಅಭಿನಯಿಸಿರುವ ಈ ಚಿತ್ರ. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು RCB ಸೆಲೆಬ್ರೇಷನ್ ಸ್ಪೆಷಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂದ್ರೆ, ಕನ್ನಡ ಚಿತ್ರರಂಗದ ಒಳ್ಳೊಳ್ಳೆ ಸೆಲೆಬ್ರೇಷನ್ ಸಂಭ್ರಮದ ಗೀತೆಯನ್ನ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ ಲೈನ್ ಅಪ್ ಅನ್ನ ನೋಡೋಣ. ಸೊ ಈಗ ಮುಂದಿನ ಹಾಡು ಗಣಪತಿ ಭಂಡಾರಿ ಅವ್ರದ್ದು, ಅದಾದ ತಕ್ಷಣ ಚುಮ್ ಚುಮ್ ಚಳಿ ಚಳಿ ಬಾಯಿ ಚಂದನ್ ಅವರು, ಅದಾದ ತಕ್ಷಣ ಸಂತೋಷಕ್ಕೆ ಸಂತೋಷ್ ಅವರು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಅದೇ ಹೇಳ್ತಾ ಇದ್ದಾರೆ, ಮಂಜುನಾಥ್ ಅವರೇ, RCBಯ ಗೆಲುವಲ್ಲಿಯೇ ನೀವು ಪಾಠ ಹುಡುಕಾಡಿರಿ, ಸೂಪರ್ ರೀ ಸೂಪರ್. ನಾವು ಹೇಳೋದು ಇಷ್ಟ, ನಾನು ಹೇಳೋದು ಇಷ್ಟೇ, ಜೀವನದ ಯಾವುದೇ ಸಂದರ್ಭದಲ್ಲಿರಲಿ, ಅದು ನೋವು ದುಃಖ ಸುಖ ಯಾವುದೇ ಸಂದರ್ಭ ಇರಲಿ, ನೋಡೋ ದೃಷ್ಟಿ ಇದ್ದರೆ ಕಲೀಲಿಕ್ಕೆ ಬಹಳಷ್ಟು ವಿಷಯ ಸಿಗುತ್ತೆ. ಸಂತೋಷ್ ಅವರೇ, ಮಸ್ತ್ ಮಲಾಯಕ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಲಕ್ಷ್ಮಿಯವರು ಭಾಗವಹಿಸಿದ್ದಾರೆ. ಸೊ ಹಿಂಗಿದೆ ಗೀತೆಗಳ ಲೈನ್ ಅಪ್, ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮಂಡಬಲ್ಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ವರ್ಷದ 6ನೇ ತಿಂಗಳು, ತಿಂಗಳಿನ ಮೊದಲನೇ ದಿನ, ಶುಭ ಶುಭ ಸೋಮವಾರ, RCB ಸೆಲೆಬ್ರೇಷನ್ ಸ್ಪೆಷಲ್ ಕಾರ್ಯಕ್ರಮ ಕೇಳಿ ಮಜಾ ಮಾಡಿ.

ಚಂದನ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಕಬ್ಜಾ ಚಿತ್ರದ ರೆಡಿ ಆಗಿದೆ. ಇದಾದ ತಕ್ಷಣ ಸಂತೋಷಕ್ಕೆ ಅದಾಗಿದೆ, ಸಂತೋಷ್ ಅವರ ಗೀತೆ. ಅದಾದ ತಕ್ಷಣ ಲಕ್ಷ್ಮಿ ಅವರ ಗೀತೆ ಆಗಿದೆ ರೆಡಿ. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಆರ್ ಸಿ ಬಿ ಗೆದ್ದಿರುವ ಸೆಲೆಬ್ರೇಷನ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದ. ವಾಟ್ಸಪ್ ಮೆಸೇಜ್ ಮುಖಾಂತರ ನಮಸ್ತೆ ಅಣ್ಣ, ನಮ್ಮ ಆರ್ ಸಿ ಬಿ ಗೆದ್ದಿದ್ದಕ್ಕೆ ನನಗಾಗಿ ಕಿಲಾಡಿ ಸಿನಿಮಾದಿಂದ ಕಾಲ ಮತ್ತೊಮ್ಮೆ. ಆ್ಯಕ್ಚುಲಿ ಲೇಟ್ ಆಯಿತು, ನೀವು ರಿಕ್ವೆಸ್ಟ್ ಮಾಡಿದ್ದೀರಾ. ಪರಶುರಾಮ್ ಕಾಮ್ಕರಲ್ಲ ಇವರು, ಎಸ್ ಪರಶುರಾಮ್ ಕಾಮ್ಕರ್ ಅವರೇ, ಕ್ಷಮಿಸಿ, ಲೇಟ್ ಆಗಿದೆ. ಏಕೆಂದರೆ ಆಲ್ರೆಡಿ 11:45 ಆಗಲಿಕ್ಕೆ ಬಂದಿದೆ. ಸೊ ಭಾಳಷ್ಟು ಜನರ ರಿಕ್ವೆಸ್ಟ್ ಇದೆ. ಸೊ ಇವತ್ತು ನೀವು ಇದರಲ್ಲಿ ಎಂಜಾಯ್ ಮಾಡಿಕೊಳ್ಳಿ. ಆ್ಯಂಡ್ ಸ್ನೇಹಿತರೆ ಬನ್ನಿ ಕೇಳೋಣ, ಚುಮ್ ಚುಮ್ ಚಳಿ ಚಳಿ ಚಂದನ್ ಅವರ ಗೀತೆ. ನೀವು ಕೇಳ್ತಾ ಇದ್ದೀರಾ ವೇರು ಧ್ವನಿ, ಇದು 90.4 FM KLE ಕನಸು, ಇದು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ.

0: folks, good evening. Listen to the groovy music from your fabulous Sanjay.
1: This is ನಿಮ್ಮೊಂದಿಗೆ ನಾವು ಸ್ಪೆಷಲ್ ಆರ್ಸಿಬಿ ಸೆಲೆಬ್ರೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆ ಎರಡು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ತಮ್ಮ ಬಹುಮೌಲ್ಯ ಸಮಯ ಇಲ್ಲಿವರೆಗೂ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕಾ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಇಲ್ಲೊಬ್ಬೊಬ್ಬದೇ ಪೈಲ ಏನಾರ ಈ ಬಾಬಾ ನಂತರ ಕಾಯ್ ಭಜತೇನೆ ಅಕ್ಕಿ ಗಾವ್ತೇನೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವೋ ಖಲ್ಲಾಸ್, ಗುರು ಹಿರಿಯರ್ ಹೇಳಿರುವ ಮಾತು. ಇದು ನಾಲ್ಕು ದಿನದ ಜೀವನ. ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ನಾಲ್ಕು ಜನರನ್ನ ಮನರಂಜಿಸಿ, ಎಲ್ಲಿ ನಾಲ್ಕು ಜನ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೆ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕಿರಿ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತನ್ನು ತಿನ್ನೋಕೆ, ಒಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡ್ರಿಯಪ್ಪ ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಮಾಡ್ರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ. ಆದರೆ ಇನ್ನೊಬ್ಬರು ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದ್ರಣವ, ಅಂತ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಗೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ವೇಣುಧ್ವನಿ 90.4 FM KLE ಕನಸು. ಇದೀಗ ಪ್ರಸಾರವಾಗಲಿದೆ ಕಂಸಾಳೆ ಮಳೆ ಮಹದೇಶ್ವರ ಮಂಟೇಸ್ವಾಮಿ ಬಿಳಿಗಿರಿ ರಂಗ ಕಾವ್ಯ ಕುರಿತು ವಿಶೇಷ ಜನಪದ ಸಿರಿ ಕಾರ್ಯಕ್ರಮ.

0: ಮುಳ್ಳೂರ್ ಗುಡ್ಡದ ಮೇಲೆ ಬಂದು ಕುತ್ಕೊಂಡ ಅವನ್ ಗುಡ್ಡ ಕುತ್ಕೊಂಡ ಹಂಗೆ ನಡರಾತ್ರಿಯಲ್ಲಿ
1: ಅವ್ರು ಕಾತಿ
0: ಉತ್ತಳ್ಳಿ ಇವ್ರ ಕಾತಿ ಕೂತ್ಕೊಂಡು ಕೂಗ್ತಾಳೆ ಬಾವಾ ನಂಜುಂಡೇಶ್ವರ ಏನು ಕೂಗ್ತಾವಳೆ
1: ಇಲ್ಲಿ
0: ಇಬ್ಬರೆಂಟಿರು ಸುಖದಲ್ಲಿ ಮನಿಗಿರೋ ರಂಗಪ್ಪ ಇಬ್ಬರೆಂಟಿರು ಸುಖದಲ್ಲಿ ಮನಿಗಿರುವಂತ ನಂಜುಂಡೇಶ್ವರ
1: ಹೌದು
0: ಅತ್ತಿಲಿತ್ತಲ್ ಮಾತು ಕೇಳ್ದಾನೆ
1: ಇಲ್ಲ ಇಲ್ಲ
0: ಎಡಗಡೆ ದುಂಡಿ ದೇವಿರಿ ಬಲಗಡೆ ಸೋಮಾಜಮ್ಮ ದೇವೇಂದ್ರಾಯನ ಮಕ್ಕಳು
1: ಹೌದು
0: ಇವ್ರಿಗೆಲ್ಲೋ ತೊಂದರೆ ಆಗಬಾರ್ದು ಅಂತ ನಾಲ್ಕು ದಿಕ್ಕಲ್ಲಿ ಉಡುಗುರಿ ಬಸಪ್ಪ
1: ಹೌದು
0: ಆದಿಶೇಷ ಬಸವಣ್ಣ
1: ಹೌದು
0: ಇವರೆಲ್ಲರೂ ಕಾವಲು ಕೂತರು ನಾಲ್ಕು ದಿಕ್ಕಲ್ಲಿ ಇದ್ರೆಗ್ ಭಂಗ ಆಗಬಾರ್ದು ಅಂತ ಎಡಗಡೆ ದುಂಡಿ ದೇವಿರಿ
1: ಹೌದು
0: ಬಲಗಡೆ ಸೋಮಾಜಮ್ಮನ ಮಧ್ಯದಲ್ಲಿ ನಂಜುಂಡೇಶ್ವರ ಆನಂದವಾಗಿ ಮನಗಿದ್ದಾನೆ ಅಲ್ಲಿ ಮಾತು ಕೊಟ್ಬಿಟ್ಟು ಬಂದವನೇ ಮೂರು ದಿನ ಕುಣಿಮೆ ಜಾತ್ರೆ ಮುಗಿಸ್ಕೊ ಬರ್ತೀನಿ ಅಂತ ಮೂರು ದಿನ ಆದ್ರೂ ಅತ್ತಲ್ಲಿ ಜ್ಞಾನವಿಲ್ಲ ಇಬ್ಬರೆಂಟರ ಜ್ಞಾನದಲ್ಲಿ ಇಲ್ಲಿ ಕೂತವನು
1: ನೋಡಿ
0: ಚೆನ್ನಾಗಿ ನೀರ್ ಕಾಯಿ ಸುಯ್ತಿದ್ರು ಬಟ್ಟೆ ಕೊಡ್ತಿದ್ರು ಅಡುಗೆ ಮಾಡಿ ಉಣಿಸ್ತಿದ್ರು ಇಲ್ಲಿ ಉಳ್ಕಂಡ ಅವಳ ಮರ್ತೇ ಬಿಟ್ಟ ಅವಳ ಮರ್ತೇ ಬಿಟ್ಟ ಆಗ ಯಾವ ನಂಜುಂಡಪ್ಪನ ಕೂಗ್ತಿದ್ದಾಳೆ ಅಕ್ಕ ಕೂಗ್ತಾ ಇದ್ದೀನಿ ಒಂದಕ್ಕೂ ಉತ್ತರ ಬರ್ತಾ ಇಲ್ವಲ್ಲೇ ಅಂತ ಹೇಳಿ ಆ ಭಕ್ತಿಯಿಂದ ನಂಜುಂಡಪ್ಪನ ಕೂಗ್ತಿದ್ದಾಳೆ.

0: ಒಂದು ಕೂತ್ರ ಬರ್ನಿಲ್ಲ, ಯಥಾ ಪ್ರಕಾರವಾಗಿ ಬಂದ್ಲು ಬೆಟ್ಟಕ್ಕೆ.
1: ಸರಿ,
0: ಏನೋ ಒಂದೇ ನಿಮ್ ಭಾವ,
1: ಒಂದು
0: ನಿಮ್ ಭಾವನ. ಅವನ್ ಯಾರೋ ಎತ್ತಲ ಯಾವ ಜಾತಿಯವನ ಯಾವ ಕುಲದವನ ಕಟ್ಕೊಬಿಟ್ಟಿಯಲ್ಲಿ
1: ಏನು ಸಮಾಚಾರ
0: ಅಲ್ಲ, ಒಂದು ಕೂತ್ರ ಬರ್ನಿಲ್ಲ ಅಂದ. ಆಗ ಶಾಪ ಆಗ್ತಾಳೆ ಚಾಮುಂಡಮ್ಮ, ಅವ್ವ ಕೇಳೆ ಮೈಸಾಸುರನ್ನು ಕೊಂದು ದಳವಾಯಿ ಕೆರೆಯಲ್ಲಿ ಸ್ನಾನ ಮಾಡಿ ಕತ್ತಿ ಕೈ ತೊಳಿವಂತ ಸಮಯದಲ್ಲಿ ನಿಮ್ ಭಾವನ್ ತಿನ್ನವ ನಂಜುಂಡೇಶ್ವರ. ಮೈಸೂರು ಅರಸರ ಮನೆಗೆ ಪೂಜೆಗೆ ಬತ್ತಿದ್ದವನು, ಮೈಸೂರು ಜನಕ್ಕೆಲ್ಲ ಔಷಧಿ ಕೊಡಕ್ ಬತ್ತಿದ್ದವನು. ನನ್ನಂದ ಚಂದ ನೋಡಿ ಓಡ್ ಬಂದು ಮುಂಗ ಹಿಡ್ಕಂಡ,
1: ಏನಂತ,
0: ನೀನೇ ನನ್ನ ಹೆಂಡತಿ, ನಾನೇ ನಿನ್ ಗಂಡ, ನನಗೆ ಮದುವೆ ಆಗಿಲ್ಲ ಅಂತ. ಎದಮಟ್ಟ ನೀರಿನಲ್ಲಿ ಮ್ಯಾಲ ಕೈ ಮಡಗಿ, ಲಿಂಗ ಮಡಗಿ, ಅಂಗೈ ಮೇಲೆ ವಿಳೆದೆಲೆ ಮೇಲೆ ಒಡಬಡ್ದ ಭಾಷೆ ಮಾಡ್ದವ ನಾಯ್ಸಾ ತೋಡಿ.

0: ಕಳ್ಳ ಅವನ ಆಸ ತೊಡಿಯ, ಕಳ್ಳ ಅವ್ರ ಅಪ್ಪನ್ ತಿನ್ನ, ಕಳ್ಳ ಅವ್ರ ಉನ್ ತಿನ್ನ, ಕಳ್ಳ ಅವನಿಗೆ ಚಟ್ಟ ಕಟ್ಟ, ಅವ್ನ ಕಳ್ಳ ಅವನ ಬಳಿಯಾಗ ಬರ, ಅವ್ರಿಬ್ಬರೆಣ್ತಿರು ತಿನ್ಕೊಂಡು ತಿಳ್ನೀರು ಕುಡ್ಕೊಂಡು.
1: ಹೌದು,
0: ಯಾವತ್ತು ಸೇತುವೆ ಬಾವಿಗೆ ಅವ್ರಿಬ್ಬರೆಣ್ತಿರು ತುರುಕ್ಬಿಟ್ಟು ನನ್ನ ಮನೆಗೆ ಬಾಯಿ ಬಿಡ್ಕೊಂಡು ಬಂದನೋ ಕಾಣೆ. ಮುತ್ತಂತ ಹೆಣ್ಣು ಮೋಸ ಮಾಡೋದ್ನಲ್ಲೇ ನಿಮ್ ಬಾವ ನನ್ ಉಂಡೇಶ್ವರ, ಇಂತ ಕಾವಿ ಒದ್ದ ಕಳ್ಳ ಸನ್ಯಾಸಿ ನನ್ನ ಗೊತ್ತಾಗ್ಲಿಲ್ವಲ್ಲಿ.
1: ಹೌದು,
0: ಈಗಲೇ ಇಬ್ಬರೆಣ್ತಿರಂತೆ, ನಾಲ್ಕು ಜನ ಬಾ ಮೈಕಳಂತೆ, ಮುಂದಲಗ್ ನರ ಬಂದು ಮುದುಕಿರು ಗೊಲಕಂಡ ಈ ಚಿಕ್ಕ ಪ್ರಾಯದ ಹೆಣ್ಣನ್ನು ಮರ್ತೋದ್ನಲ್ಲಿ ಶಾಪ ಅವನ ಹೆಂಟಗಳಬಾರದೆ. ಚೆನ್ನಾಗ್ ಬೈತಿದ್ಲು, ಎಷ್ಟ್ ಚೆನ್ನಾಗ್ ಬೈತಾರೆ ಅಂದ್ರೆ ನಮ್ಮ ಹಳ್ಳಿ ಕಡೆ ನಂಗೆ.

ನಾಲ್ಕನೆಯ ಕಥೆ ಮಲೆಯ ಮಹದೇಶ್ವರನ ಕಥೆ. ಈಗ ಹಾಡಿದ ಕಥಾನಕಗಳ ಸಾರಾಂಶಕ್ಕೆ ತದ್ವಿರುದ್ಧವಾದಂತಹ ಕಥೆ. ಈ ತರದ ಯಾರಾದರೂ ಹೆಣ್ಣು ಗಂಡು ಸೇರಿ ಐಲಾಟವನ್ನ ಮಾಡಿದರೆ, ಮಹದೇಶ್ವರನ ಕಾವ್ಯದಲ್ಲಿ ಬರುವ ಭಾಗ ಇದು, ಈ ತರದಲ್ಲಿ ಹೆಣ್ಣು ಗಂಡು ಸೇರಿ ನನ್ನ ಜಾತ್ರೆಗೆ ಬರುವ ಹೆಣ್ಣು ಗಂಡುಗಳು ಐಲಾಟ ಮಾಡಿದರೆ ನನ್ನ ಹುಲಿ ವಾಹನವನ್ನು ಬಿಟ್ಟು ರಕ್ತ ಕಾರಿಸಿ ಬಿಡುತ್ತೇನೆನ್ನುವ ಎಚ್ಚರಿಕೆಯನ್ನ ಮಲೆಯ ಮಹದೇಶ್ವರ ಕೊಡ್ತಾನೆ. ಯಾಕೆಂದ್ರೆ ಮಲೆಯ ಮಹದೇಶ್ವರ ಶುದ್ಧ ಅಧ್ಯಾತ್ಮಿ ಮತ್ತು ಶರಣ, ಅಧ್ಯಾತ್ಮವನ್ನ ಸಾರಿದವನವನು. ಆ ಥರದ ಕಥನ ಭಾಗದಲ್ಲಿ ಒಂದು ಅವನನ್ನ ಸ್ತ್ರೀ ವಿರೋಧಿ ಅಂತ ಕರೆದದ್ದುಂಟು. ನಮ್ಮ ಇತ್ತೀಚಿನ ಅಧ್ಯಯನಕಾರರು ಆತನನ್ನ ಸ್ತ್ರೀ ವಿರೋಧಿ ಅಂತ ಕರೆದದ್ದುಂಟು. ಆದರೆ ನನಗೆ ಹಾಗೆ ಅನ್ಸಲ್ಲ. ಆತ ಮೊದಲನೆಯ ಕರ್ನಾಟಕದ ಮೊದಲನೆಯ ಸ್ತ್ರೀ ವಿಮೋಚನೆಗಾರ, ಸ್ತ್ರೀ ಸ್ವಾತಂತ್ರ್ಯವನ್ನು ಪ್ರೋತ್ಸಾಹಿಸಿದಂಥ ವ್ಯಕ್ತಿ. ಅದಕ್ಕೆ ಏನೋ ಈಗಲೂ ಕೂಡ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋದಂಥ ಹೆಣ್ಣು ಮಕ್ಕಳು ಗಂಡಸರಿಗಿಂತಲೂ ಮುಂದೆ ಹೋಗಿ ಅವನ ದೇವಸ್ಥಾನದ ಸುತ್ತ ಆವೇಶಭರಿತರಾಗಿ ಕುಣಿಯುವ ದೃಶ್ಯವನ್ನು ನೋಡಬಹುದು. ಬೇರೆ ಎಲ್ಲಿಯೂ ಇಲ್ಲ ಅದು. ಅದಕ್ಕೆ ಸಮವಾದಿಯಾದಂಥ ಒಂದು ಕಥನವನ್ನು ಅವರು ಈಗ ಹಾಡ್ತಾರೆ. ಅವನು ಸೋಲಿಗ ನೀಲೇಗೌಡನ ಹೆಂಡತಿ ಸಂಕಮ್ಮನ ವಿಮೋಚನೆಯನ್ನು ಮಾಡಿದಂಥ ಕತೆ. ಹಾಗಾಗಿ ಅವನು ತಗಸೆ ಸೊಪ್ಪಿನ ಸಾರು ರಾಗಿ ಮುದ್ದೆಯನ್ನು ಮುದ್ದಮ್ಮನ ಮನೆಯಲ್ಲಿ ಉಂಡ ಅಂತೆಲ್ಲ ಬರುತ್ತೆ. ಹಾಗಾಗಿ ಸ್ತ್ರೀ ಸ್ವಾತಂತ್ರ್ಯದ ಹರಿಕಾರನಾದಂಥ ಒಂದು ಕಥನ ಭಾಗ ಈಗ ಹಾಡ್ತಾರೆ.

0: ಸೋಲಗರನ್ನೇಲೆ ಗೌಡನ ಮಡದಿ
1: ಹೌದು
0: ಶರಣೇ ಶಂಕಮ್ಮ ಮಕ್ಕಳಿಲ್ಲ ಅಂತೇಳಿ 12 ವರ್ಷದಿಂದ ಮದುವೆ ಆಗ 12 ವರ್ಷವಾಯ್ತು ಮಕ್ಕಳೇ ಇಲ್ಲ
1: ಶಿವ ಶಿವ
0: ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಊರಿನ ಜನಲ್ಲಿ ಆಡ್ಕೊಳ್ಳೋರ ಜೊತೆಗೆ ಮನೇಲಿರೋ ವಾರವಾರಿಗೆತ್ತಿರು ಆಡ್ಕೊತಿದ್ರೆ
1: ಹೌದು
0: ಹಿಂಗಾಗಿ ಇವ್ರ ಜೊತೆಲಿ ನಾನು ಇರೋದು ಬೇಡ ಅಂತೇಳಿ ನೀಲೇಗೌಡ ತನ್ನ ಮಡದಿ ಶಂಕಮ್ಮನ ಕರ್ಕೊಂಡು ಒಕ್ಕಲು ಬ್ಯಾರೆ ಹೋಗಿ ನೆಲೆಸಿದ್ದಾನೆ
1: ಹೌದು
0: ಊರು ಮುಂದಿರುವಂತ ಕಾಡಿನಲ್ಲಿ ಒಂದ್ ಮನೆ ಕಟ್ಕೊಂಡು ಬಾಳ್ತಿದ್ದಾನೆ
1: ಹೌದು
0: ಊರ್ನವರೆಲ್ಲ ಸಾರ್ಕೆ ಹಾಕಿದ್ರು
1: ಏನಂತ
0: ಮನೆಗೊಂದೊಂದು ನಾಳೆ ಒತ್ತದಂತೆ ಬರಬೇಕು
1: ನಾಳೆ
0: ಯಾಕೆ ಯಾಕೆ ಅಂತ ಅಂದ್ರೆ ಹೆಜ್ಜೆನ ಮಲೆಗೆ ಹೋಗ್ಬೇಕು ಹೆಜ್ಜೆನ ತುಪ್ಪ ತರಬೇಕು ಕಿರ್ಜನ್ ಮಲೆಗೆ ಹೋಗ್ಬೇಕು ಕಿರ್ಜನ್ ತುಪ್ಪ ತರಬೇಕು ಕಾಳುಬಾಳೆಹಣ್ಣು ಬೆಟ್ಟದ ನೆಲ್ಲಿಕಾಯಿ
1: ಹೌದು
0: ಇವನ್ನೆಲ್ಲ ನಾವು ತಂದು ಹಬ್ಬ ಮಾಡಬೇಕು ಆದ್ರಿಂದ ಹೋಗೋದು 3 ದಿನ ಬರೋದು 3 ದಿನ ಬ್ಯಾಟೆ 3 ದಿನ 9 ದಿನ ಆಯ್ತದೆ ಮನೆಗೊಂದನ್ ನಾಳಿನಂತೆ ಆಯ್ದು ಮುಸ್ತಾಪ್ ತಕ್ಕೊಂಡು ಬಂದ್ಬಿಡ್ಬೇಕು ಅಂತ ಎಲ್ಲರಿಗೂ ಆಜ್ಞೆ ಮಾಡಿದ್ರು ಎಲ್ಲಾ ಸ್ವಾಲಿಗ್ ಜನಾಂಗ ಎದ್ ನಿಂತ್ಕತ್ತು ನೀಲೇಗೌಡನು ಒದ್ ನಿಂತ್ಕೊಂಡ ಬಂದು ಹೆಂಡತಿ ಕೇಳ್ತಾನೆ ನನಗೆ ಬಲಗೈ ಭಾಷೆ ಕೊಡು ನಾನು ಬ್ಯಾಟೆಗೆ ಹೋಗಿದ್ಬೇಕು ಸ್ವಾಮಿ ಏಕಾಏಕಿಲ್ ಬಂದು ಬಲಗೈ ಭಾಷೆ ಕೇಳ್ತಾ ಇದ್ದೀರಿ ಕಳನಿಲ್ಲ ಕಳತನಕ್ಕೆ ಗುರಿ ಆಗಲಿಲ್ಲ ಏಕಾಏಕಿಲ್ ಬಂದು ಭಾಷೆ ಕೊಡು ಅಂದ್ರೆ ನಾನು ಏನಂತ ಕೊಡ್ಲಿ ಸ್ವಾಮಿ ನಾನು ಅತ್ತಾಗ ಹೋದ ಕೂಡಲೇ ಈ ಊರಿನಲ್ಲಿ ಮಾಯಾ ಬಲ್ಲವರಿದ್ದಾರೆ ಮಂತ್ರ ಬಲ್ಲವರಿದ್ದಾರೆ ಯಕ್ಷಣಿ ಬಲ್ಲವರಿದ್ದಾರೆ ನಾನು ಅತ್ತ ಹೋದ ಕೂಡಲೇ ಮಾಯಾ ಮದ್ದು ಸಿದ್ಧವಿದ್ಯೆ ಮಾಡಿ ನಿನ್ನ ಮನ ಒಲಿಸ್ಕೊಂಡು ಕರ್ಕೊಂಡು ಹೊಂಟೈತಾರೆ ಒಂದ್ ತೊಟ್ಟಿ ಒಳಗೆ ಒಬ್ಳೆ ಇದೆಯಾ ನೀನು ಒಂದಟ್ಟಿಲ್ ಒಬ್ಳೇ ಇದ್ದೀಯೇ ನಾನಿದ್ಲೇ ಇರುವಂತ ಸಮಯದಲ್ಲಿ ನನ್ನಂಗೆ ಮಾಯಾ ಮದ್ದು ಸಿದ್ಧವಿದ್ಯೆ ಕಲ್ತಿರುವಂತ ಅವರಿದ್ದಾರೆ ಈ ಫೋನ್ನಲ್ಲಿ ಮಾಯಾ ಬಲ್ಲ

0: ನೀವು ಒಬ್ಬಳೇ ಇರೋದು ನೋಡಿ, ಒಬ್ಬ ಬಡಗಲ್ದಾಗ ರಾಜ್ಯದಿಂದ ಬಳಗಾರ್ ಸಟ್ಟಿ ಬರ್ತಾನೆ, ಬಳೆ ಬಳೆ ಅಂತ ಕೂಗ್ತಾನೆ.
1: ಹೌದು,
0: ಆ ಬಳಗಾರ್ ಸಟ್ಟಿ ಮನೆಗೆ ಬರ್ತಾನೆ, ಮಂದಲಿಗೆ ಆಸ್ತಿ ಕೂರಿಸ್ತೀ.
1: ಹೌದು,
0: ನೀನ್ ಬಳೆ ಮಲ್ಲಾರದ ಮೇಲೆ ದುಂಡು ತೋಳು ಮಡಗ್ತೀಯ, ನಿನ್ನ ಚಂದಕ್ಕೆ ಬಳೆ ತೊಟ್ಟು ಮನ ಒಲಿಸ್ಕೊಂಡು ಕರ್ಕೊಂಡು ಹೋದ್ರೆ ಬಳಗಾರ ಸಟ್ಟಿ ಯಾವ

0: ಹಾಗಿದ ಮೇಲೆ ಈ ಊರಲ್ಲಿರೋ ಬೇಡ ನೀನು
1: ಮತ್ತೆಲ್ಲೇ ಹೋಗ್ಲಿ ಸ್ವಾಮಿ
0: ಕಾಡಿಗೆ ಅಂತೇಳಿ ಶಂಕಮ್ ನೆಲಕೊಂಡು ಬಂದು ಮಂಜುಮಲೆ ಕಾಡಿನಲ್ಲಿ
1: ಹೌದು
0: ಮಂಜುಮಲೆ ಕಾಡಿನಲ್ಲಿ ಶಂಕಮ್ ನೆಲಕೊಂಡು ಬಂದು ನಿಲ್ಸಿದ್ದಾನೆ ಆ ಶಂಕಮ್ ನಡರಾತ್ರಿ ಗಳಗಳನ್ನ ಕಣ್ಣಲ್ಲಿ ನೀರು ಸುರಿಸ್ತೇಳ ತಳ ಬುದ್ಧಿ
1: ಹೌದು
0: ಸ್ವಾಮಿ ನಾ ಊರಲ್ಲಿ ಒಬ್ಬಳೇ ಇರ್ತೀನಿ
1: ಹೌದು
0: ವಾಸ ಮಾಡೋ ಮನೇಲಿ ದೀಪ ಹಾಸ್ಕೊಂಡಿರ್ತೀನಿ ಬೇಟೆಗೆ ಹೋಗಿದ್ದು ಬನ್ನಿ
1: ಇಲ್ಲ ಇಲ್ಲ
0: ಆಗದಿಲ್ಲ ನೀನು ಮಾದಪ್ಪನ ಭಕ್ತಳಲ್ಲವೇ ನೀನು ಮಹಾದೇವನ ಸತ್ಯ ನಿನ್ನ ಭಕ್ತಿ ಎಂತಾದ್ದು ಅಂತ ನಾನು ನೋಡ್ತೀನಿ ಅಂತ ಹೇಳಿ ಅವಳ ಹುಟ್ಟಿರೇ

0: ಯಾವಾಗ ಶಂಕಮ್ಮನ ಕೆಳಕ್ಕಿಡಿಕೊಂಡು ಬಟ್ಟೆ ಬರಿನೆಲ್ಲ ಬಿಚ್ಚಿ ಪೊಟ್ಟಣ ಕಟ್ಟಿ ಉಟ್ಟರೆ ಕಲ್ಲಿನ ಮೇಲೆ ಮುಡುಗದ
1: ಶಿವಾ ಶಿವಾ?
0: ಇವಳು ಕಣ್ಣು ಬಿಟ್ಟು ನೋಡಬಾರದು, ಬಾಯಿ ಬಿಟ್ಟು ಮಾತಾಡಬಾರದು, ಅವ್ರಿವ್ರು ಮಾತಾಡದ ಕಿವಿ ಕೇಳಿಸಬಾರದು
1: ಅಂತೇಳಿ
0: ಇವಳು ಒಬ್ಳೆ ಇದ್ರೆ ಬಿಟ್ರೆ ಹೊಂಟೋಯ್ತಾಳೆ ಊರಿಗೆ ಅಂತೇಳಿ ಉಗ್ನಿ ಎಂಬ ತಂದು ಹಿಂಗ್ ಕಟ್ಟ ಮುಂಗ್ ಕಟ್ಟ ಕಟ್ಟದ
1: ಶಿವಾ ಶಿವಾ?
0: ಕೈ ಕಾಲೆಲ್ಲ ತಿರುಗಿಸಿ ಕಟ್ಟ ಹಾಕದ ಉಗ್ನಿ ಎಂಬಲ್ಲಿ ನೀಲೇಗೌಡ ಆಹಾ, ಕಾರ್ಯ ಮುಳ್ಳು ತಂದು ಕಣ್ಣಿಗೆ ಚುಚ್ಚಿದ್ದಾನೆ,
1: ಹೌದು
0: ಕೊತ್ತಿ ಮುಳ್ಳು ತಂದು ಬಾಯಿ ಚುಚ್ಚಿದ್ದಾನೆ, ಕಾಡುಗಳು ತೆಗೆದು ಎರಡು ಕಿವಿಗೆ ಹಾಕಿದ್ದಾನೆ, ಅವ್ರಿವ್ರ ಆಡೋ ಮಾತು ಕೇಳಬಾರದು ಅಂತ, ಎದೆ ಮೇಲೆ ಗುಂಡು ತಂದು ಮನಸ್ಸಿ ಮಡಗಿದ್ದಾನೆ, ಕಾರಿ ಮುಳ್ಳು ಕೊತ್ತಿ ಮುಳ್ಳು ಬೆಲ್ಜಾಲದ ಮುಳ್ಳು ತಂದು ಮನಸ್ಸಿ ಅದ್ರ ಮೇಲೆ ಮನಸ್ಸಿದ್ದಾನೆ. ನೋಡ್ದ ಶಂಕಣ್ಣು ಒಬ್ಳೆ
1: ಹೌದು
0: ಈ ಮುಳ್ಳಿನ ಮೇಲೆ ಮನಗಿದ್ದಾಳೆ
1: ಅಂತೇಳಿ,
0: ಒಣಗಿತಾಳೆ ಮಳೆಯಲ್ಲಿ ನೆನಿತಾಳೆ ಅಂತೇಳಿ,
1: ಹೌದು
0: ಪಕ್ಕದಲ್ಲಿ ಇತ್ತಲ್ಲ ಮರ ಗಿಡಗಳ ಕಿತ್ತು ಸೊಪ್ಪು ಮುಚ್ಚಿದ್ನ ಅವಳ ಮೇಲೆ,
1: ಸೊಪ್ಪನ್ನು ಗುಡಿಸಲಾಕ್ತ,
0: ಸೊಪ್ಪನ್ನು ಗುಡಿಸಲಾಕಿ
1: ಹೌದು
0: 77 ಮಂಡಲ ಬರೆದು ಬಿಟ್ಟ ಸುತ್ತ.
1: ನೋಡಿ
0: ಯಾರೇ ಆಗ್ಲಿ ಮಾಯಾ ಮದ್ದು ಸಿದ್ಧಿಬಿದ್ದ ಕಲ್ತವನು ಈ ಮಂಡದೊಳಗೆ ಬಂದು ನನ್ನ ಹೆಂಡತಿನ ಯಾರು ನೋಡಬಾರದು ಕರ್ಕೊಂಡು ಹೋಗಬಾರದು
1: ಹಾಗೆ
0: ಇಷ್ಟೆಲ್ಲ ಶಿಕ್ಷೆ ಮಾಡಿ ನೀಲೇಗೌಡ ಒತ್ತಂತೆ ಬಂದು ಊರೊಳಗೆ ಸೇರ್ಕೊಂಡಿದ್ದಾನೆ, ಕುಲದವ್ರ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ ಬ್ಯಾಟೆಗೆ.
1: ಹೌದು

0: ಬೈದಿರುವಂತ ಹೆಂಡತಿಯನ್ನ ಸೆರೆ ಮಡಗಿದ್ದೀನಿ ಅನ್ನೋ ಜ್ಞಾನವಿಲ್ಲದ ನೀಲೇಗೌಡ
1: ಹೌದಪ್ಪ
0: ಕುಲದವ್ರ ಜೊತೆಯಲ್ಲಿ ಬೇಟೆ ಮಾಡ್ಕೊಂಡು ಹೋಗ್ತಿದ್ದ ಅಲ್ಲಲ್ಲಿ ಬೇಟೆ ಮಾಡ್ದಲ್ಲಿ ಒಂದು ಗುಡ್ಡೆ ಹಾಕ್ತಾರೆ, ಒಂದು ಸೊಪ್ಪು ತರದು ಗುರುತಿಗಿಟ್ಟು ಬಿಡ್ತಾರೆ, ಮುಂದೆ ಕೊಯ್ತಾ ಇದ್ದಾರೆ.
1: ಶಿವಾ ಶಿವಾ,
0: ಎಲ್ಲರಿಗಿಂತ ಮುಂದಾದ ಆಳು ಓಡೋಡ್ಕೊಂಡು ಬೇಟೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ
1: ನೀಲೇಗೌಡ.
0: ದಿನೇ ದಿನಗಳು ಕಳೀತಾ ಇದೆ. ಇಲ್ಲಿ ಶಂಕಮ್ಮನಿಗೆ ಸೊಪ್ಪನ ಗುಡಿಸಲು ಹಾಕಿದ್ರೆ ಅದೆಲ್ಲ ಒಣಗಿ ಉದುರೋಯ್ತು,
1: ಬಿಸಿಲಿಗೆ
0: ಒಣಗಿ ಉದುರೋಯ್ತು. ಶಂಕಮ್ಮ ದಡದ ಮೇಲೆ ನೀನ್ ಹೆಸರು ಹೆಂಗ್ ಒದ್ದಾಡ್ತಂಗ್ ಒದ್ದಾಡ್ತಾವಳೆ ಮುಳ್ಳಿನ ಮೇಲೆ. ನಮ್ಮಪ್ಪನ ಮನೆ ಮಹಾದೇವ, ಯಾವ ದೇವತಿ ದೇವಮಾನರಿಗೂ ನಾನಿಡುವ ಕಣ್ಣೀರು.

0: ತಂದೆಯಿಲ್ಲ ತಾಯಿಲ್ಲ ಬಂದಿಲ್ಲ ಬಳಗವಿಲ್ಲ ಕೈ ಹಿಡಿದ ಗಂಡನೇ ನನಗೆ ಈ ಸ್ಥಿತಿ ಮಾಡೋದ ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಲಿ ನಮ್ಮಪ್ಪ
1: ಹೌದು
0: ಮಾದಪ್ಪ ನಾನು ಯಾರಿಗೋಸ್ಕರವಾಗಿ ಬದುಕಿರ್ಲಿ ಅಂತ ಹೇಳಿ ಆಗಲು ರಾತ್ರಿನದೇ ಆ ಮುಳ್ಳಿನ ಮೇಲೆ ಮನಿಕೊಂಡು ಶಂಕಮ್ಮ ಮಾದಪ್ಪನ ಕೂಗ್ತಿದ್ದಾಳೆ

0: ಶಂಕಮ್ಮ ಕಾಡಲ್ಲಿ ಅಗಲು ಇರುಳಿನದು ಗಳಗಳನ್ನು ಕಣ್ಣಲ್ಲಿ ನೀರು ಸುರಿಸಿದ್ದಾಳೆ, ಬಾಯಿ ಬಿಟ್ಟು ಕೂಗಂಗಿಲ್ಲ, ಅವರಿವ್ರ ಆಡೋ ಮಾತು ಕೇಳಂಗಿಲ್ಲ.
1: ಹೌದು,
0: ಆ ಮುಳ್ಳಿನ ಮೇಲೆ ಮನಗಿದ್ದಾಳೆ. ಇವಳು ಇಡುವ ಕಣ್ಣೀರು ವಾರವಾಯಿತು, ತಿಂಗಳಾಯಿತು.
1: ಹೌದು,
0: ಆ ಕಣ್ಣೀರು ಮಾದಪ್ಪನಿಗೆ ಹೋಗ್ತಾ ಇದೆ ಅಂತ.
1: ಯಾವ ರೀತಿ ಸ್ವಾಮಿ?
0: ಮೋಡವಾಗಿ ಹೋಗಿ ಮೋಡಗಟ್ಟಿ ನಿಂತಿದೆ ಅಲ್ಲಿ ಮಾದಪ್ಪ. ಅಂತರ್ಗಂಗೆಯಲ್ಲಿ ಸ್ನಾನ ಮಾಡಿ ಅಂಗೈಯಲ್ಲಿ ಲಿಂಗವನ್ನು ಮಡಗಿ, ಲಿಂಗದ ಮೇಲೆ ತುಂಬೆವನ್ನು ಮಡಗಿ,
1: ಹೌದು,
0: ಮಣಿಜ್ಞಾನ ಮಂತ್ರಜ್ಞಾನ ಷಡಕ್ಷರಿ ಮಂತ್ರ ಜಪ ಮಾಡುತ್ತಾ ಕುಳಿತಿರುವಂತಹ ಸಮಯ.
1: ಹೌದು ಸ್ವಾಮಿ.
0: ಚಂದ್ರಶೇಖರ ಮೂರ್ತಿ ತಾಯಿ ಉತ್ತರಾಜಮ್ಮನ ಗುರುಗಳನ್ನು ನೇಯುವಂತಹ ಸಮಯ.
1: ಆ
0: ಸಮಯಕ್ಕೆ ಆಕಾಶ ಮಾರ್ಗದಲ್ಲಿ ಅವಳ ಕಣ್ಣೀರು ಹನಿ ಹನಿಯಾಗಿ ಬಂದು ಮಾದಪ್ಪನ ಬೋಳ ಮಸ್ತಕ ಮೇಲೆ ಪಟ ಪಟ ಪಟನ್ ಬಿತ್ತಂತೆ. ಆಗ ಮಾದಪ್ಪ ಕಣ್ಣು ತೆರೆದು ನೋಡ್ತಾರೆ, ಏನಿದು? ಮೇಲೆ ಮೋಡ ಇಲ್ಲ, ಗಾಳಿ ಇಲ್ಲ, ಮಳೆಯಲ್ಲಿಂದ ಬರ್ತಾ ಇದೆ. ಹಾಗಂತೇಳಿ ಮಾದಪ್ಪ ಶಿವ ಪೂಜೆ ನಿಲ್ಲಿಸಿ ಕಣ್ಣು ತೆರೆದು ನೋಡಿದ್ರೆ ಶಂಕಮ್ಮ ಸೊಪ್ಪನ ಗುಡಿಸಲಲ್ಲಿ ಮನಿಕೊಂಡು ಗಳಗಳನ್ನು ಕಣ್ಣಲ್ಲಿ ನೀರು ಸುರಿಸ್ತಾಳೆ. ಅಯ್ಯೋ,
1: ಹೌದು,
0: ನನ್ನ ಭಕ್ತಿ ಶಂಕಮ್ಮ ಅದೆಷ್ಟು ದಿನದಿಂದ ಇಲ್ಲಿ ಮನಗಿದ್ದಾಳೋ ಕಾಣಲ್ಲ. ಕೈ ಹಿಡಿದ ಹೆಂಡತಿ ಎನ್ನುವ ಕರುಣೆ ಇಲ್ಲದೆ ಇಂತಹ ಶಿಕ್ಷೆ ಮಾಡೋಗಿದ್ದಾನಲ್ಲ ಈ ನೀಲೇಗೌಡ.
1: ಹೌದು,
0: ಇರ್ಲಿ ಇರ್ಲಿ, ಇವಳು ಸೆರೆ ಬಿಡಿಸಬೇಕು ಅಂತ ಹೇಳಿ ಬೇಡಗಂಪಣ್ಣನಿಗೆ ಹೇಳಿ ಮಾದಪ್ಪ ತಾನು ಕೂತ್ಕೊಂಡು ಹೋಗುವಂತ ಹುಲಿಯನ್ನು ತರಿಸಿ ಆ ಹುಲಿ ಮ್ಯಾಲ ಕೂತ್ಕೊಂಡು ಎಲ್ಲಿಗೆ ಬರ್ತಿದ್ದಾರೆ ಮಾದಪ್ಪ?
1: ಎಲ್ಲಿ ಸ್ವಾಮಿ?

0: ಇಳಿದ್ರು ಇಳಿದ್ರು. ಎಪ್ಪತ್ತೇಳು ಮಲೆಯಿಂದ ಸೊಪ್ಪನ ಗುಡಿಸಲು ಬಂದು ನಿಂತ್ಕೊಂಡು ನಾಲ್ಕು ಪಾದ ಜೋಳ ಕೈ ಹಾಕಿ ಮಲೆಯ ತುಳಿತವನ್ನು ತೆಗೆದು ಮಂತ್ರಿಸಿ ಹುರುಬಿದ ಕೂಡಲೇ ಅವಳು ಸೆರೆ ಬಿಟ್ಟೋಯಿತು.
1: ಹೌದು, ಸೊಪ್ಪಿನ ಗುಡಿಸಲು
0: ಸೊಪ್ಪಿನ ಗುಡಿಸಲು ಹೋಯಿತು. ಹನ್ನೆರಡು ಕಂಬ ದಟ್ಟಿ ಆಯಿತು. ಶಂಕಮ್ಮನ ಮೈ ಮೇಲೆ ಬಟ್ಟೆ ಇದೆ. ಮನೆಯ ಬಾಗಿಲು ನಿಂತ್ಕೊಂಡು ಮಾದಪ್ಪ ಕೂಗ್ತಾರೆ, ಯಾರವ ಮನೆಯಲ್ಲಿ? ಅರಣ್ಯಗೆ ದಾನ ನೀಡು, ಗುರುವಿಗೆ ಭಿಕ್ಷಾ ನೀಡು, ಗುರು ಧರ್ಮದ ಕಲ್ಯಾಣ ಭಿಕ್ಷೆ ನೀಡುವ ಅಂತ ಕೂಗಿದ್ರು.
1: ನೋಡಿ,
0: ಕಂಚಿನ ಕಂಸಾಳೆ ಕೈ ಹಿಡ್ಕೊಂಡು ಮಾದಪ್ಪ ಭಿಕ್ಷಾ ಕೂಗಿದಾಗ ಶಂಕಮ್ಮ ಒಳ ಕೂತ್ಕೊಂಡು ಯೋಚನೆ ಮಾಡ್ತಾಳೆ, ನನ್ನ ಗಂಡ ಹೇಳಿದ ಮಾತು ಸತ್ಯ
1: ಇರ್ಬೋದು,
0: ಮಾಯಾ ಬದ್ದು ಬಲ್ಲವರಿದ್ದಾರೆ, ನಾನೇನಾದ್ರೂ ಅತ್ತ ಹೋದ್ರೆ ಸೆರೆ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಯ್ತಾರೆ ಅಂತ ಅಂದಿದ್ ನಿಜವೇ ಆಯ್ತು. ಯಾರೋ ಮಾಯಾ ಮದ್ದು ಬಲ್ಲವನ ಕಾಣೆ ಬಂದು ಇಂತಹ ಕೆಲಸ ಮಾಡಿದ್ದಾನೆ.
1: ಹೌದು,
0: ನೋಡೋಣ ಯಾರಿರ್ಬೋದು ಅಂತ ಬಂದು ಬಾಗಿಲು ತೆಗೆದು ನೋಡಿದ್ರೆ ಬೋಳುಗುಂಡೆ ಬಿಟ್ಟುಕೊಂಡು ಕಾವಿ ಒದ್ಕೊಂಡು ಮುತ್ತಿನ ಜೋಳಿಗೆ ಮುಂಗೈಗೆ ಹಾಕೊಂಡು ಕಂಸಾಳೆ ಕೈ ಹಿಡ್ಕೊಂಡ್ರು ಮಾದಪ್ಪ ಮನೆ ಬಾಗಿಲು ನಿಂತ್ಕೊಂಡ್ರವ್ವ. ಯಾರು ಯಾರು?

0: ಮರಿಯಮ್ಮ ದೇವ ಭಿಕ್ಷಕ್ಕೆ ಬಂದವರೇ.
1: ಭಿಕ್ಷಾ ಎಂಬ ನುಡಿ ಕೇಳಿ ಸಂಕಮ್ಮ ಹೇಳ್ತಾಳೆ, ಬುದ್ಧಿ, ನಾನು ಊರಲ್ಲಿದ್ದಾಗ ನನ್ನ ಮನೆಗೆ ಯಾರು ಭಿಕ್ಷಕ್ಕೆ ಬತ್ತಿರಲಿಲ್ಲ.
2: ಹೌದು,
1: ಇವಳು ಹುಟ್ಟು ಬಂಜೆ ದಟ್ಟ ಧರಣಿ, ಇವಳು ಮುಖ ನೋಡಬಾರದು, ಇವಳು ಕೈಯಲ್ಲಿ ಭಿಕ್ಷೆ ಇಸ್ಕೋಬಾರ್ದು ಅಂತ ಒಬ್ರು ನಮ್ಮ ಮನೆಗೆ ಬತ್ತಿರಲಿಲ್ಲ. ಅಂತಾದ್ರಲ್ಲಿ ನನ್ನ ಗಂಡ ಹಾಕಿರೋ ಸೆರೆ ಬಿಡಿಸಿ ಇಷ್ಟೊಂದು ಭಾಗ್ಯ ಕೊಟ್ಟು ನಂತಾವ್ ಭಿಕ್ಷೆ ಕೇಳ್ತಿದ್ರಲ್ಲ, ನೀವ್ ಯಾರು ಬುದ್ಧಿ
2: ಯಾರು ಸ್ವಾಮಿ ನೀವು
1: ಹೇಳು? ನಮ್ಮಪ್ಪ ಈ ಒಂಟಿ ಕಾಡಲ್ಲಿ ನಾವು ಒಬ್ಳೇ ಇದ್ದೀನಿ ಒಂಟಿ ಮನೇಲಿ, ನೀವು ಬಂದಿದ್ರಲ್ಲ, ಯಾರು ಹೇಳಿ ಬುದ್ಧಿ ಎಂದಾಗ ಮಾದಪ್ಪ ಹೇಳ್ತೇನೆ ನಗ್ತಾ, ಅವ್ವ ನನ್ ಯಾರು ಅಂತ ಕೇಳ್ತಾ ಇದೀಯಾ?
2: ಹೌದು ಸ್ವಾಮಿ.
1: ಹೇಳ್ತೀನಿ ಕೇಳವ್ವ.
2: ಹೇಳಪ್ಪ.
1: ಅವ್ವ ನಾನು ಹುಟ್ಟಿದ ಉತ್ತರ ದೇಶ.
2: ಶಿವ ಶಿವ.

ಜನ ಸಂತರ ಮೇಲೆ ದಕ್ಷಿಣ ಕರ್ನಾಟಕದಲ್ಲಿ ಅಸಂಖ್ಯಾತವಾದಂತಹ ದಂತಕಥೆಗಳು, ಬಿಡಿ ಬಿಡಿ ಕಥನಗೀತೆಗಳು, ನಂಬಿಕೆಗಳು, ಆಚರಣೆಗಳು ಮತ್ತು ಮಹಾಕಾವ್ಯ ಇವೆಲ್ಲವೂ ಕೂಡ ಒಟ್ಟಿಗೆ ಸೇರಿ ಹೇಳಲ್ಪಡುತ್ತವೆ, ಹಾಡಿಕೊಳ್ಳಲ್ಪಡುತ್ತವೆ. ಆದರೆ ಇದರ ನಡುವೆ ಐತಿಹಾಸಿಕ ಸತ್ಯ ಏನಿದೆ ಎನ್ನುವುದನ್ನು ಹುಡುಕಬೇಕಾಗಿದೆ. ಗಮನಿಸಿ, ಬಿಳಿಗಿರಿರಂಗನ ಹಾಡು ಜಾತಿ ವಿನಾಶ ತತ್ವದ ಕತೆ, ಮಂಟೇಸ್ವಾಮಿಯ ಕತೆ ವ್ಯವಸಾಯ ತತ್ವದ ಕತೆ, ನಂಜುಂಡೇಶ್ವರನ ಕತೆ ರೋಗ ತತ್ವದ ಕತೆ, ವೈದ್ಯ ತತ್ವದ ಕತೆ, ಇದು ಸ್ತ್ರೀ ವಿಮೋಚನೆಯ ಕತೆ ಮಹದೇಶ್ವರನದು. ಈ ನಾಲ್ಕು ಜನ ಸಂತರು ಓಡಾಡಿದಂಥ ಈ ಜಾಗದಲ್ಲಿ ಇಷ್ಟೆಲ್ಲವೂ ಕೂಡ ಜನಪದದ ಹಿನ್ನೆಲೆಯಲ್ಲಿ ತುಂಬಿಕೊಂಡಿದೆ. ಸಂಶೋಧಕರು ಇದರ ಐತಿಹಾಸಿಕ ಸತ್ಯ, ಅಂದರೆ ಅವರು ಲೋಕ ಕಲ್ಯಾಣ ಮಾಡಿದಂಥ ಸತ್ಯ ಸಂಗತಿಗಳೇನು ಅನ್ನುವುದನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ಹುಡುಕಬೇಕಾಗಿದೆ. ಹಾಗಾಗಿ ನಮ್ಮಲ್ಲಿ ಆಚರಣೆಗಳೇ ಬೇರೆ, ಕಥನ ಕಾವ್ಯಗಳು ಹೇಳುವುದೇ ಬೇರೆ, ಮತ್ತು ಅವರ ಐತಿಹಾಸಿಕ ಸಂಗತಿಗಳೇ ಬೇರೆ. ಅದನ್ನು ನಾವೆಲ್ಲವನ್ನು ಒಟ್ಟಿಗೆ ಇಟ್ಟು ಅದನ್ನು ನೋಡಿದರೆ ಸತ್ಯ ನಮಗೆ ಗೋಚರವಾಗಬಹುದು ಅಂತ ಅನಿಸುತ್ತೆ. ಈ ಕಥನ ಕ್ರಮಗಳು ರೂಪಕದ ಮಾದರಿಯಲ್ಲಿ ಹಾಡಿಕೊಳ್ಳಲ್ಪಡುತ್ತವೆ. ನೀವು ಒಂದನ್ನು ಗಮನಿಸಬೇಕು, ಈ ಥರ ದೀರ್ಘ ಕಥನಗಳನ್ನು ಹೆಣ್ಮಕ್ಳಾಡಲ್ಲ. ಹೆಣ್ಮಕ್ಳು ಆಡುವ ಸ್ತುತಿಗೀತೆಗಳು ಬೇರೆ ರೀತಿಯಲ್ಲೇ ಇರ್ತವವು, ಅವು ಬೇರೆ ರೀತಿಯಲ್ಲೇ ಇರ್ತವೆ. ಇಷ್ಟೊಂದು ಸಂಗತಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟ ಈ ಸಂತರ ಮೇಲೆ ಒಂದು ವಾಕ್ಯವೂ ಕೂಡ ಸಂಗತಿ ಇಲ್ಲ, ಇತಿಹಾಸ ಸಂಗತಿಗಳು ಇಲ್ಲ. ಅಂದರೆ ವಚನ ಪರಂಪರೆಯ ಮುಂದುವರಿದ ಭಾಗವಾದಂಥ ಈ ಸಂತರು ಅಕ್ಷರವನ್ನು ಮೀರಿ ಲೋಕ ಕಲ್ಯಾಣಕ್ಕಾಗಿ ಬದುಕಿದವರು. ಅದಕ್ಕಾಗಿಯೇ ಅಸಂಖ್ಯಾತ ಭಕ್ತರು ಅವರು ನೆಲೆಸಿರುವ ಶ್ರದ್ಧಾ ಕೇಂದ್ರಗಳಿಗೆ ಹೋಗುತ್ತಾರೆ ಮತ್ತು ಅಲ್ಲಿ ಇದ್ದು ವಾಪಸ್ಸು ಬರುತ್ತಾರೆ. ಅದೇ ಅವರ ಬದುಕಿನ ಶಕ್ತಿ, ಅವರ ಎಲ್ಲ ಬಡತನದ ನಡುವೆಯೂ ಕೂಡ ಶಕ್ತಿ. ಕತ್ತಲ ರಾಜ್ಯಕ್ಕೆ ಇವರು ಬಂದು ಆತನ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಶ್ರಮಿಸಿದರು ಅಂತ ಕಥೆಯಲ್ಲಿಯೇ ಬರುತ್ತೆ. ಅದರಿಂದ ಅದನ್ನು ಪವಿತ್ರ ಭೂಮಿ ಅಂತ ಕರೆದು ಯಾರು ಅಪವಿತ್ರರೋ ಅವರು ಅಲ್ಲಿಗೆ ಪ್ರವೇಶ ಮಾಡಬಾರದು ಅಂತನ್ನುವ ಕಾರಣಕ್ಕೋಸ್ಕರವಾಗಿ ರಾಜಕಾರಣಿಗಳು ಚಾಮರಾಜನಗರ ಜಿಲ್ಲೆಗೆ ಬರುವುದೇ ಇಲ್ಲ. ಅಂಗದ ಮ್ಯಾಲಿನ ಲಿಂಗದ ರೂಪೆ, ಬಸವಣ್ಣನವರು ಹೇಳುವ ಉಳ್ಳವರು ಶಿವಾಲಯವ ಮಾಡುವ ನಾನೇನು ಮಾಡುವೆ ಬಡವನಯ್ಯ ಅಂತನ್ನುವ ಮಾತಿದೆಯಲ್ಲ, ಅದೇ ಥರದ ಮಾತು ಪ್ರತಿದಿನ ಬೆಳಗ್ಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಭಾಗಗಳಲ್ಲಿ ಕೇಳಿ ಬರುತ್ತದೆ. ಅದು ನಮ್ಮ ಗುರುರಾಜ್ ಅಂತವರ ಬಾಯಲ್ಲಿ. ಅದು ಹೇಗೆ ಕೇಳಿ ಬರುತ್ತೆ ಅಂತಂದರೆ, ಅಂಗದ ಮ್ಯಾಲಿನ ಲಿಂಗದ ರೂಪೆ, ಅಂಗದ ಮೇಲೆಯೇ ದೈವದ ರೂಪ ಇದೆ, ಅಂಗದ ಮ್ಯಾಲಿನ ಲಿಂಗದ ರೂಪೆ ಮಂಗಳ ಮಹಿಮಾ ಮಾದೇವ, ಮೂಡಲಗಿರಿಯಲ್ಲಿ ನೆಲಸಿಹ ಮಾದಪ್ಪ, ಮತಿಗಳ ಕರುಣಿಸೋ ಮಾದೇವ. ನಮ್ಮೆಲ್ಲರಿಗೂ ಮತಿಗಳನ್ನು ಈ ಸಂತರುಗಳು ಕರುಣಿಸಬೇಕಾಗಿದೆ. ಈಗ

0: ಇದುವರೆಗೂ ಕೇಳಿದ್ರಿ ಕಂಸಾಳೆ ಮಳೆ ಮಹದೇಶ್ವರ, ಮಂಟೇಸ್ವಾಮಿ ಬಿಳಿಗಿರಿ ರಂಗಕಾವ್ಯ ಕುರಿತು ವಿಶೇಷ ಜನಪದ ಸಿರಿ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇರುವಂತಹ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕಿರು ಪರಿಚಯ, ಹಾಗೇನೆ ಅವರೇ ರಚಿಸಿದಂತಹ ಒಂದಷ್ಟು ಹಾಡುಗಳು ನಿಮಗಾಗಿ. ಮೊದಲ ಗೀತೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ

ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ಈ ಕವಿತೆಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಕೃಷ್ಣ ರಾಧೆ ಇವರೆಲ್ಲ ಎಂದೋ ಇದ್ದಂತಹ ಪುರಾತನ ಕಾಲದ ಚಾರಿತ್ರೆಗಳು. ಇಲ್ಲಿ ಕೃಷ್ಣ ಪ್ರತಿಯೊಬ್ಬ ತರುಣನನ್ನ ಪ್ರತಿನಿಧಿಸಿದ್ರೆ, ರಾಧೆ ಹೆಣ್ಣು ಮಗಳನ್ನ ಪ್ರತಿನಿಧಿಸ್ತಾಳೆ. ಎಲ್ಲೆಲ್ಲಿ ವಿರಹ ಇದೆಯೋ, ಎಲ್ಲೆಲ್ಲಿ ಪ್ರೀತಿ ಇದೆಯೋ, ಅಲ್ಲೆಲ್ಲ ರಾಧಾಕೃಷ್ಣರು ಇದ್ದಾರೆ. ರಾಧಾಕೃಷ್ಣ ಅನ್ನುವ ಕಲ್ಪನೆ ಇದೆಯಲ್ಲ, ಅದು ಪ್ರೇಮಕ್ಕೆ ಸಲ್ಲುವ ಒಂದು ಸುಂದರ ಉಪಮೇಯ ಅಂತ ಹೇಳ್ತಾರೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ರಚಿಸಿದ ಮತ್ತೊಂದು

ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆಯದ ಸಾಹಿತ್ಯ ಪ್ರಕಾರಗಳಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮನ್ನ ತಾವು ಅರ್ಪಿಸಿ ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಸರಳ ಜೀವಿ ಎಚ್ ಎಸ್ ವಿ ಅವರು. ಎಚ್ ಎಸ್ ವಿ ಅವರು ಹಳೆಯ ಸಂಪ್ರದಾಯಗಳಲ್ಲಿ ಕೃಷಿ ಮಾಡಿ ಸಮಾಜದಲ್ಲಿನ ಎಲ್ಲ ವರ್ಗದ ಓದುಗರ ಮನದಲ್ಲಿ ಮನೆಯನ್ನ ಗಿಟ್ಟಿಸಿಕೊಂಡು ಮಹಾನ್ ಬರಹಗಾರರಾಗಿದ್ದಾರೆ. ಎಚ್ ಎಸ್ ವಿ ಅವರು ಈಗಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹುದಿಗೆರೆ ಗ್ರಾಮದಲ್ಲಿ ಜೂನ್ 23, 1944 ಜನಿಸಿದರು. ಇವರು ಎಚ್ ಎಸ್ ವಿ ಎಂದೇ ಜನಮನ್ನಣೆಯನ್ನ ಪಡೆದಿದ್ದಾರೆ. ಇವರ ಪೂರ್ಣ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ. ತಂದೆ ನಾರಾಯಣ್ ಭಟ್ರು, ತಾಯಿ ನಾಗರತ್ನಮ್ಮ. ಈಗೊಂದು ಗೀತೆ ಪ್ರಸಾರ ಆಗ್ತಾ ಇದೆ.

ಸಾರ ಸ್ವತ್ವಲೋಕದಲ್ಲಿ 70ರ ದಶಕದಿಂದೀಚೆಗೆ ಅಗ್ರಸ್ಥಾನ ಪಡೆದವರು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ದೂರದರ್ಶನ ಮಾಧ್ಯಮದಲ್ಲಿ ಮುಕ್ತ ಮುಕ್ತ, ಮಹಾಪರ್ವ, ಮಗಳು ಜಾನಕಿ ಸೀರಿಯಲ್ಗಳಿಗೆ ಶೀರ್ಷಿಕೆ ಗೀತೆ ಬರೆದವರು ಸಹ HS ವೆಂಕಟೇಶ್ ಮೂರ್ತಿಯವರು. ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ ಸೇರಿದಂತೆ ಅನೇಕ ಚಲನಚಿತ್ರಗಳಿಗೆ ಸಾಹಿತ್ಯ ನೀಡಿದ್ದಾರೆ. ಇವರೇ ನಿರ್ದೇಶಿಸಿದ ಹಸಿರು ರಿಬ್ಬನ್ ಮಕ್ಕಳ ಚಿತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಈಗ

0: ಕನ್ನಡ ಸಾಹಿತ್ಯ ಲೋಕ ಎಷ್ಟು ಶ್ರೀಮಂತ, ಅದಕ್ಕೆ ಕೊಡುಗೆ ಕೊಟ್ಟೋರು, ಅದನ್ನ ಶ್ರೀಮಂತಗೊಳಿಸ್ತೋರು ಹಲವಾರು. ಆ ಹಲವರನ್ನ ಪರಿಚಯಿಸುವಂತಹ ಪುಟ್ಟ ಪ್ರಯತ್ನ ನಮ್ಮದು. ಅಂತಹ ಹಲವರಲ್ಲಿ ಒಬ್ಬರು ಡಾಕ್ಟರ್ HS ವೆಂಕಟೇಶಮೂರ್ತಿಯವರು. ಕಾರ್ಯಕ್ರಮದ ಮೂಲಕ ಇಂತಹ ಮಹಾನ್ ಕವಿಗೊಂದು ನಮನ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ

0: 0831255500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

శుభోదయ శుభోదయ ప్రీతియ స్నేహితులే, నమస్కార్ నమస్కార్ నమస్కార్ రా నగసో ప్రయత్న మాడో ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅಂದ್ರೆ ಹಾಸ್ಯ ಹೊನಲು ಕಾರ್ಯಕ್ರಮದಲ್ಲಿ ಸ್ವಾಗತ, ಸುಸ್ವಾಗತ. ಆತ್ಮೀಯ ಸ್ನೇಹಿತರ ಜೀವನದಲ್ಲಿ ನಡಿಬೇಕು, ನಡಿದೇ ಇರೋಕೆ ಆಗುದಿಲ್ಲ, ನಡೀತಾ ಇರಬೇಕು. ಆದ್ರೆ ಕೆಲವೊಬ್ರು ಸ್ವಲ್ಪ ಹಳು ನಡೀತಾರೆ. ನಮ್ಮ ಆರಾಮರಾಜು ಅವರು ಬಹಳ ಫಾಸ್ಟ್ ನಡೆಯೋರು, ಹಿರಿಯರು ಅವರು. ಅವರ ಜೀವನದಲ್ಲಿ ನಡೆಯೋದಂದ್ರೆ ವಾಚ್ ಹಾಕಿ 10,000 ಸ್ಟೆಪ್ಸ್ ಕೌಂಟ್ ಮಾಡ್ಕೋತ ನಡೆಯುವುದಲ್ಲ, ನಡೆಯುವುದೇ ನಡೆಯುವುದು. ಅವ್ರ ಜೀವನದಲ್ಲಿ ಅಂದ್ರೆ ಅವರ ಬಾಲ್ಯದಲ್ಲಿ ಸೈಕಲ್ ಇದ್ರಿಗಿಲ್ಲ, ಅವರೇ ನಡೆಯುವುದೇ. ಸೊ ಸ್ನೇಹಿತರೆ, ಇಂಥ ಒಂದು ಫಾಸ್ಟ್ ಪೇಸ್ ಲೈಫ್ ಎಲ್ಲ ಕಡೆ ಕುಂತ ನಾವು ಇರ್ತೇವೆ. ಕಂಪ್ಯೂಟರ್ ಮುಂದೂ ಕುಂಡೋದು, ಮನೆಯಾಗೂ ಕುಂತು ಊಟ ಮಾಡೋದು, ಆಮೇಲೆ ಏನಾದರೂ ರೋಗ ಪೋಗ ಬಂದ್ರೆ 10,000 ಸ್ಟೆಪ್ಸ್ ನಡಿಲೇಬೇಕು. ಅದಕ್ಕಂತ ನಾವು ಕೈಯಾಗ ಒಂದು ಪಟ್ಟಿ ಕಟ್ಕೊಂಡು ಲೆಕ್ಕಾಚಾರ ಹಚ್ತೇವೆ. ಇಲ್ಲಿಂದ ಕೋತಂಬರಿ ಸೂಡ್ತಾರಾಕ, ಆ ಕಡೆ ನೀವು ಕಿರಾಣಿ ಅಂಗಡಿ ಹೋದ್ರೆ ಯಪ್ಪ 200 ಸ್ಟೆಪ್ ಆಯಿತು, ಅಲ್ಲಿಂದ ವಾಪಸ್ ಬರುವಾಗ ಇನ್ನೊಂದು 200 ಸ್ಟೆಪ್ ಆಯಿತು. ಸೋಮವಾರ ಗುಡಿಗೆ ಹೋದಾಗ ಚಪ್ಪಲಿ ಇಲ್ಲದ ನಾವು ಹೋದ್ವಿ ಅಂದರೆ ಅಲ್ಲಿ ಒಂದು 500 ಸ್ಟೆಪ್ ಆಯಿತು. ಸ್ನೇಹಿತರೆ, ಇಂಥ ಒಂದು ಜೀವನದಲ್ಲಿ ನಾವು ಇದ್ದೇವೆ. ಒಂದಾನೊಂದು ಕಾಲದಲ್ಲಿ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ರಾಜ ಏನ್ ಮಾಡ್ತಿದ್ದ? ಕುದುರೆ ಮೇಲೆ ಕೂತ್ಕೋತಿದ್ದ, ಆರಾಮ್ಸೆ ಪಲ್ಕಿನಲ್ಲಿ ಕೂತ್ಕೊಂಡು ಹೋಗ್ತಿದ್ರು. ಆದರೆ ಈಗ ಹಂಗಿಲ್ಲ, ಒಂದಕ್ಕಿಂತ ಇನ್ನೊಂದು ಕಡೆ ಹೋಗ್ಬೇಕು ಬಿಡ್ರಿ. ಬರೇ ನೀವು ಒಂದ ಅಕ್ಕಿ ಕೋತಂಬರಿ ಸ್ವಲ್ಪ ಸಂತಿ ತರಬೇಕಂದ್ರೂ ಗಾಡಿ ತಗೊಂಡು ಹೋಗ್ಬಿಡ್ತೀರಾ. ನಟರಾಜ ಸರ್ವಿಸ್ ಅಂದ್ರೆ ನಮ್ಮ ಕಾಲನ್ನ ಬಳಸುದಿಲ್ಲ. ಸೊ ಸ್ನೇಹಿತರೆ, ಇರೋ ಬರೋ ರೋಗಗಳು ಬಂದವ. 50 ಹೆಂಗ ನಡಿಬೇಕು? ಉಯ್ ಮಂಜು, ಹೆಂಗ ನಡಿಬೇಕು ಅದ್ರ ಬಗ್ಗೆನೂ ಹೇಳ್ತೀನಿ ನಿನ್ನ. ಏನ್ ಮಾಡುದು, ನಡಿಬೇಕು ನಡಿಬೇಕು, ನಡಿ ಮುಂದೆ ನಡಿ ಮುಂದೆ ಮುಂದೆ ನಡಿ ಮುಂದೆ. ಹಾಸ್ಯ ಅನ್ನೋ ಕಾರ್ಯಕ್ರಮದಲ್ಲಿ ಒಂದು ಮಸ್ತ್ ಪೈಕಿ ಗೀತೆ ಕೇಳಿ ನಡಿ ಮುಂದೆ. ಎಸ್, ಬರ್ತಾ ಇದೆ ಸಾಲಿಡ್ ಗೀತೆ, ಕೇಳಿ ಮಜಾ ಮಾಡಿ.

0: ನಡಿ ಮುಂದೆ ನಡಿ ಮುಂದೆ ಮುಂದೆ ನಡಿ ಮುಂದೆ. ಎಸ್ ಆತ್ಮೀಯರೇ, ಈಗ ಕೈಯಲ್ಲಿ ವಾಚ್ ಅನ್ನ ಹಾಕೊಂಡು ಆ ವಾಚ್ ನಲ್ಲಿ 10,000 ಸ್ಟೆಪ್ ಕ್ರಾಸ್ ಆದ್ರೆ ಒಂದು ಮೆಡಲ್ ಬರ್ತದ. ಆ ಮೆಡಲ್ ಅನ್ನ ಶೇರ್ ಮಾಡುದು, ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ನಲ್ಲಿ ಹೇಳುದು, ದೇವ್ರ ನಾನು 10,000 ಸ್ಟೆಪ್ ಕಂಪ್ಲೀಟ್ ಮಾಡಿದ್ನಿ ಅಂತ. ಅದೇ ವಾಚ್ ಅನ್ನ ನೀವು ಯಾರಾದರೂ ಹಿರಿಯರು, ಎಸ್ ಆತ್ಮೀಯರೇ, ಯಾರಿಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತಿಲ್ಲ, ಯಾರಿಗೆ ಇಂಟರ್ನೆಟ್ ಅಂದ್ರೆ ಗೊತ್ತಿಲ್ಲ, ಯಾರು ಬರೀ ಸೈಕಲ್ನಲ್ಲಿಯೇ ಈ ಕಡೆ ಆ ಕಡೆ ಓಡಾಡ್ತಾರ, ಅಂಥವ್ರ ಕೈಯಾಗ ಕಟ್ರೆ 10,000, 15,000, 20,000 ಆರಾಮ್ಸೆ ಆಗುತ್ತೆ ಅವರ ಸ್ಟೆಪ್ಗಳು. ಸೊ ಸ್ನೇಹಿತರೆ, ಬಂದ್ರು ಸ್ಟೆಪ್ ಹಾಕ್ತಾ ನಮ್ಮ ಆರಾಮರಾಜು. ಸೊ ಆರಾಮರಾಜು ಅವ್ರೆ, ನೀವು ಈ ವಾಚ್ ಅನ್ನ ಕಟ್ಕೊಂಡ್ರಿ ಅಂತ ಜೋರೈತೆಪ್ಪ.
1: ಏನು ಹೋದ ಮಾಡ್ರ ನೋಡ, ಇವೆಲ್ಲ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ಫೋನ್ ಎಲ್ಲ ಆಗೈತಿ, ನಾವು ಸ್ಮಾರ್ಟ್ ಆಗ್ಬೇಕಂತ ಒಂದು ಸ್ವಲ್ಪ ಈ ಸ್ಮಾರ್ಟ್ ವಾಚ್ ಅನ್ನ ಹಾಕೊಂಡ್ಯಪ್ಪ. ಅದನ್ನ ಹಾಕೊಂಡ ಕೂಡ್ಲೇ ನನ್ನ ಹೆಂಡತಿ ಹೇಳಿದ್ಲ, ಅದ್ರಾಗ 10,000 ಆದ ಕೂಡ್ಲೇ ಒಂದು ಫೋಟೋ ಬರ್ತದಂತ, ಆ ಫೋಟೋ ನನಗೆ ಕಳಿಸ್ರಿ ಅಂತ. ಯವ್ವ ನಾನು ಅದರ ವಾಚ್ ಹಾಕೊಂಡಿದ್ದಲ್ಲ ಬಂಚು, ಅದನ್ನು ನೋಡ್ಕೋತ ನಡೆಯತೀನಿ, ರೋಡ್ ಮೇಲೆ ನೋಡಲಿಲ್ಲ ಬಂಚು, ಹಾಕಿ ಬಿದ್ನಿ ನೋಡಪ್ಪ. ಯಾವಾಗ ಬಿದ್ನಿ ನೋಡ ಅವಾಗ 10,000 ಆತ. ನನ್ನ ಹೆಂಡತಿ ನನಗೆ ಒದರಾಕತ್ಲ 10,000 ಫೋಟೋ ಕಳ್ಸಂದ್ರೆ ನಾ ಆಕಿಗೆ ಬಿದ್ದಿದ್ದು ಹೇಳಿದ್ರೆ ಆಕಿ ನಗಾಗತ್ತಾಳಪ್ಪ, ಏನಂತ ಮಾಡೋದು.
0: ನೀವು ಯಾಕ್ರಿ ನಡ್ಕೋತ ಯಾಕೆ ಬಿದ್ದ್ರಿ, ಬ್ಯಾಲೆನ್ಸ್ ತಪ್ಪ ಇಲ್ಲೋ ಮಾರಾಯ, 9,900 ಏನೋ ಆಗಿತ್ತು ಬಂಜು, ಇನ್ನು 100 ಉಳ್ದಲ್ಲ ಅಂತ ನಾ ಹೇಳಿ ಆ ವಾಚಿಗೆ ನೋಡ್ಕೋತ ನಡ್ಕೋತ ಹೋದ್ನಪ್ಪ. ಮುಂದೆ ಒಬ್ಬವ ಹಳು ನಡ್ಯಾಕತ್ತಿದ, ಏ ದೋಸ್ತ ಇಷ್ಟ ಹೆಂಗಿದಿ, ನೀ ಯಾಕೆ ಹಳು ನಡ್ಯಾಕತ್ತಿ ಅಂತ ಹೇಳಿದ್ನ. ಅವನಿಗೆ ಡ್ಯಾಶ್ ಹೊಡೆದು ಬಿದ್ದು ನೋಡಪ್ಪ ಮಂಜು. ಅದಿರಲಿ, ಆ ಯುವಕ ಯಾಕೆ ಸ್ಲೋ ನಡೆಯತ್ತೀನಿ
1: ಹೇಳ್ತೇನೆ ಕೇಳಿಲ್ಲ. ಅವ ಸ್ಲೋ ನಡೆಯತ್ತಿತ್ತು ಯಾಕಂದ್ರೆ ಅವನ ಪ್ಯಾಂಟ್ ಹರಿತಿತ್ತಂತಪ್ಪ ಮಂಚು. ಏನು ಹೇಳೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟೈಟ್ ಪ್ಯಾಂಟ್ ಹಾಕೋತಾರೆ, ಲಂಗೋಟಿ ಲುಂಗಿ ಯಾಕೆ ಹಾಕೋದಿಲ್ವಪ್ಪ ಮಂಚು ಇವ್ರ.
0: ಲಂಗೋಟಿ ಲುಂಗಿ ಸೂಪರ್ ಅಲ್ಲ,
1: ಏ 1 ನಂಬರು, ಫುಲ್ ಏರ್ ಕಂಡೀಷನ್, ಇಂಥ ಬೇಸಿಗೆಯಾಗಿ ಮತ್ತಿನ್ನೇನು ಬೇಕು ಮಂಚು.
0: ಸೊ ಸ್ನೇಹಿತರೆ, ನೀವು ಅಂತ ವಾಚ್ ಹಾಕೊಂಡು 10,000 ಸ್ಟೆಪ್ ಕೌಂಟ್ ಮಾಡ್ತಿದ್ದೀರಾ, ಅಥವಾ ಆ ವಾಚ್ ಹಾಕೊಂಡ ತಕ್ಷಣ 9,900 ಅಥವಾ 9,950 ಕೂಡಲೇ ನೋಡ್ಕೋತ ನಿಲ್ತೀರಿ, ಆಮೇಲೆ ಇನ್ನೊಂದು 50 ಸ್ಟೆಪ್ ಉಳ್ದದ್ ನಡೀರಿ ಜಲ್ದಿ ಮುಗಿಸೋಣ ಅಂತ ಮಾಡ್ತೀರಾ, ಅದ್ರ ಬಗ್ಗೆ ತಿಳಿಸಿ ನನಗೆ 9019904904 ಈ ನಂಬರ್ ಮೇಲೆ ಒಂದು ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ, ಅಣ್ಣ ನಾವು ಸ್ಮಾರ್ಟ್ ವಾಚ್ ಹಾಕೊಂಡು 10,000 ಸ್ಟೆಪ್ ನಡೀತೇವಣ್ಣ ಅಂತ ಹಾಡನ್ನ ಕೇಳಿ ಮಜಾ ಮಾಡಿ.
2: ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯ ಈ ಬೊಂಬೆ ಹೇಳ್ತದೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

0: ವೇನು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಹಾಸ್ಯ ಹೊನಲು ಕಾರ್ಯಕ್ರಮ, ನಿಮ್ಮೊಂದಿಗೆ ನಾವು ಅಲ್ಲ, ಹಾಸ್ಯ ಹೊನಲು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ನಡಿ ಮುಂದೆ ನಡಿ ಮುಂದೆ ಮುಂದೆ ನಡಿ ಮುಂದೆ ನಡೆಯೋದರಿಂದ ಆಗೋ ಲಾಭಗಳು ಅಂತ ನಮಗೆ ಹೇಳೋ ಕಾಲ ಬಂತು. ಆತ್ಮೀಯರೇ, ಕರೋನಾ ಮಹಾಮಾರಿ ಆದ ತಕ್ಷಣ ಈ ಒಂದು ಸಮಸ್ಯೆ ಇನ್ನೂ ಜಾಸ್ತಿ ಆಯ್ತು, ಹೌದಲ್ವಾ?
1: ಏನು ಹೇಳೋದು ಬಿಡಪ್ಪ, ಆ ಕೊರೋನಾ ಬಂತು, ಕೊರೋನಾ ಹೋಯ್ತು, ಆದ್ರೆ ಕೊರೋನಾದ ಅಭ್ಯಾಸ ಇನ್ನೂ ಹೋಗಿಲ್ಲ ನೋಡ ಮಂಚು.
0: ಅಂದ್ರೆ ನೀವು ಇನ್ನು ಮಾಸ್ಕ್
1: ಮಾಸ್ಕ್ ಎಲ್ಲ ಬಿಡ ಮಂಚು, ಮನ್ಯಾಗ ಇರೋದು, ಎಲ್ಲ ಆರ್ಡರ್ ಮಾಡೋದು, ತಿಕ್ಕಾಡೋದ.
0: ಏನ್ ತಿಕ್ಕಾಡ್ತೀರಿ, ಏನ್ ತಿಕ್ಕಾಡ್ತೀರಿ?
1: ಏಪ್ಪ, ಮೊಬೈಲ್ ತಿಕ್ಕಾಡೋದು ಈಗೆಲ್ಲ, ಅದ್ರ ರೀಲ್ಸ್ ಪೀಲ್ಸ್ ಎಲ್ಲ ನೋಡ್ಕೊತ್ಕೊಂಡಿರ್ತಾರಲ್ಲ.
0: ರೀಲ್ಸ್ ಪೀಲ್ಸ್
1: ಏನ್ ಮಾಡೋದು ಮಂಚು, ಅದನ್ನ ನಿಮ್ಮ ಬೆರಳಿಗೆ ಎಷ್ಟು ನೀವು ತಿಕ್ಕಾಡ್ತೀರಿ ಅಷ್ಟ ನೀವು ಕಾಲಿಗೆ ಒಂದ್ ಸ್ವಲ್ಪ ಓಡಾಡ್ಸಿರಿಪ್ಪ, ಆಮಾಗಿರ್ತೀರಿ. ಕರೋನಾ ಬಂದ್ ಕೂಡ್ಲಿ ಇದೊಂದು ಬಹಳ ಸಮಸ್ಯೆ. ಅದಿರ್ಲೇ ನಾನು ಹೇಳ್ತಿ, ಅದು ಕೊಡ್ಸಿಲ್ಲಪ್ಪ ಮಂಚು.
0: ನಿಮ್ ಹೆಂಡತಿ ಎಲ್ಲಿದ್ದಾರೆ?
1: ಯಪ್ಪ, ನಕ್ಕೋತ ಬರಾಕತ್ತಾಳ ನೋಡಲ್ಲಿ.
2: ಮಂಚಿನಾಚರ, ಅಯ್ಯೋ ಏನ್ ಹೇಳಿದ್ರಿಪ್ಪ?
0: ಏನ್ ಹೇಳೋದಂದ್ರೆ ಹೇಳ್ರಲ್ಲ ನೀವು, ಪಾಪ ಅವ್ರ 10,000 ಅದು ಸ್ಟೆಪ್ ಕೌಂಟ್ ಮಾಡುವಾಗ ಬಿದ್ರಿ.
2: ಅದಕ್ಕೆಲ್ಲ ಹೇಳಿದ್ದು 10,001 ಆದ ತಕ್ಷಣ ಅವ್ರು ಕಳ್ಸಿದಾರೆ. ಎಲ್ಲಾರು ಹೇಳತ್ತಾರ 10,001 ಏನ್ ದೇವ್ರಿಗೆ ದಕ್ಷಿಣ ಇಟ್ಟಿರಾ ಅಂತ.
1: ನೋಡ ಮಂಚು, ಏನ್ ಮಾಡೋದು, ನಾ ಬಿದ್ದೇನೆ, ಲುಂಗಿ ಹರ್ತದ. ಆ ಹುಡುಗ ಯಾರು ಹರಿದಿದ್ದ ಪ್ಯಾಂಟ್ ಹಾಕೊಂಡು ಹಳು ಹಳು ನಡೆಯಕತ್ತಿದ್ದ, ಅವನು ಬಿದ್ದ, ಅವನು ಪ್ಯಾಂಟ್ ಇನ್ನೂ ಸ್ವಲ್ಪ ಹರಿತಪ್ಪ ಮಂಚು. ಆಮೇಲೆ ನಂದು ಲುಂಗಿ ಅರ್ಧ ಮಾಡಿ ಸುತ್ಕೊಂಡು ಹೋಗ್ಯಾನವ.
2: ಅಯ್ಯೋ ನೋಡಿದ್ರಿ ಮಂಚಿನ ಸರ,
1: ನೋಡಿದೆ ಇಂತ ಹೆಂಡತಿ ಸಿಕ್ಕ್ಯಾಳ ನನಗ್ ಮಂಚು, ಎಂತ ಹೆಂಡತಿ ಸಿಕ್ಕ್ಯಾಳು. ನನ್ನ ಲುಂಗಿ ಅರ್ಧ ಸುತ್ಕೊಂಡು ಬಂದೇನಿ, ಏನ್ ಕೇಳತ್ತ ಗೊತ್ತೈತಿ, ಲುಂಗಿ ಹಾಕೊಂಡು ಹೋಗಿದ್ರಿ, ಟವಾಲ್ ಹಾಕೊಂಡು ಯಾಕೆ ಬಂದಿರಿ ಅಂತ.
0: ಅಂದ್ರೆ ಅರ್ಥ ಆಗಿಲ್ಲ.
1: ಅಲ್ಲಪ್ಪ, ಲುಂಗಿ ಅಂದ್ರೆ ಫುಲ್ ಇರ್ತದ ಕಾಲ್ಮಟ್ಟ, ವಾಪಸ್ ಬರುವಾಗ ಅದು ಅರ್ಧ ಹುಡುಗಗ ಅರ್ಧ ಕೊಟ್ಟಿನಲ್ಲ, ಲುಂಗಿ ಹಾಕೊಂಡು ಹೋಗಿರಿ, ಟಿವಾಲ್ನ್ಯಾಗ ವಾಪಸ್ ಬಂದಿರಿ ಅಲ್ಲಪ್ಪ ಅಂತ.
0: ಎದ್ರ ಮೇಲೆ ಬಂದಿರಿ ಅಂತ?
1: ಟಿವಾಲ್ ಅಪ್ಪ, ಟಿವಾಲ್ ಮೈ ವರ್ಸೋ ಬಟ್ಟೆ.
0: ಓ, ಟಾವೆಲ್.
1: ಊರೋ ನಿಂದ ಇಂಗ್ಲಿಷ, ಟಿವಾಲೋ ಟಾವೆಲೋ ಪಾವೆಲೋ ಅದನ್ನ ಹಾಕೊಂಡು ಬಂದಿ ಅಂತ ಕೇಳಾಕತ್ತಾರ. ಬಾಜುಕಿನಕ್ಕೆ ನನಗ ನೋಡಿ, ಏನ್ರಿ ಸ್ಕರ್ಟ್ ಹಾಕೊಂಡಿರ ಅಂತ ಕೇಳಾಕತ್ತಾಳ ಮಂಚು. ಏನ್ ಹೇಳೋದು ಮಾರಾಯ,
0: ಸ್ಕರ್ಟ್ ಹಾಕೊಂಡಿದ್ರಿ
1: ಯಪ್ಪ, ನೀ ಏನ್ ಹೇಳಾಕತ್ತಿ ಮಂಚು, ಸ್ಕರ್ಟ್ ಹಾಕೊಂಡಿ ಅಂತ. ನನ್ನ ನಾಯಿ ಬೆನ್ನು ಹತ್ತೋ ಮಾರಾಯ, ನಾಯಿ ಬೆನ್ನು ಹಚ್ಚಿದ್ರ ನಾಯಿ ಹೆಂಗ ಲುಂಗಿ ಮ್ಯಾಲ್ ಮ್ಯಾಲ್ ಓಡಾವಪ್ಪ ನಾ. ಈಗಿದ ಲುಂಗಿನ ಅರ್ಧ ಆಗೈತಿ, ಇನ್ನೂ ಮ್ಯಾಲ್ ಮಾಡ್ರ ಅರ್ರ ಏನ್ ಹೇಳೋದು, ಎಲ್ಲಾನ ಕಾಣಿಸ್ಬಿಡ್ತಾವಲ್ಲ ಮಂಚು.
0: ಅಯ್ಯೋ ಅಯ್ಯೋ, ಸೊ ಲುಂಗಿ ಹರಿದ ವಾಪಸ್ ಏನ್ ಮಾಡ್ತೀವಿ,
1: ಏನಂತ ಮಾಡೋದಾ? ಅದೇನಿನ್ನ ಉಡಿತಂದ್ರ ಏನಿನ್ನ ಬರ್ಷನ್ ಕಟ್ಟ, ಅದ ಒರ್ಸಾಕ ಒಂದು ಬಟ್ಟೆ ಆಗಿರ್ತದ, ಇಲ್ಲ ಅಂದ್ರೆ ನಮ್ಮ ಪೈಕಾಣಿ ಹೊರಗೆ ಅದು ಹಾಕ್ಬೇಕಲ್ಲ, ಕಾಲು ಒರ್ಸಾಕ, ಕಾಲು ಒರ್ಸು ಬಟ್ಟೆ ಆಗ್ತದ. ಮತ್ತಿನ್ನೇನು ಜೀವನನ ಹಂಗಲ್ಲ ಮಂಚು, ಹೊಸ ಬಟ್ಟೆ ತಂದಾಗ ಅದನ್ನ ನಾವು 1, 2, 3 ಬಾರಿ ಹಾಕೋ ಒಟ್ಟ ಮರ್ಯಾದೆ ಕೊಡ್ತೀವಿ. ಅದಾದ ತಕ್ಷಣ ಅದೇನು ಹೋಳಿ ಹುಣ್ಮ್ಯಾಗ ಹಾಕೊಂಡು ತಿರುಗಾಡ್ತೀವಿ ಅಷ್ಟ. ಅದಿರ್ಲಿ, ನೀ ಹಾಕೊಂಡೇನಿದ ಸ್ಟೆಪ್ಪ?
0: ನಾ ಸ್ಟೆಪ್ ಯಾಕೆ ಹಾಕಿಲ್ರಿಪ್ಪ, ಡಾನ್ಸ್ ಅನ್ನತ್ರಿ.
1: ಏ ಇಲ್ವ, ಇದೇನಿದೆ ಸ್ಟೆಪ್ ಕೌಂಟ್ರ ಏನಿದೆ?
0: ಸ್ಟೆಪ್ ಕೌಂಟ್ರಲ್ಲ, ಸ್ಟೆಪ್ ಕೌಂಟರ್ ಅಂತಾರೆ.
1: ಏನೋ ಅಂತಪ್ಪ, ನಮ್ಗೇನು ಗೊತ್ತ, ಇವೆಲ್ಲ ಹಾಕೊಂಡು ನೋಡಪ್ಪ, ಇವತ್ತು 2,000 ಆಗೈತೆ ನೋಡಪ್ಪ ನನ್ನ ಸ್ಟೆಪ್ಪ.
2: ಅಯ್ಯೋ ನಿಮ್ದು ಬರೀ 2,000 ಆಗೈತಿ?
1: ಏ ಯಾಕೆ ನಿಂದ ಎಟ್ಟಾತ?
2: ನಾನು ರಿಕ್ಷಾ ಮೇಲೆ ಬರುವಾಗ 1,000 ಹಂಗ ಆಯ್ತ್ರಿಪ್ಪ.
0: ಏ ಅಯ್ಯೋ, ರಿಕ್ಷಾ ಮೇಲೆ ಕೂತ್ಕೊಂಡು ಗುಡ್ಲೆ ಅದು ಕೌಂಟ್ ಆಗತ್ತದ?
2: ಹೌದು ಮಂಜುನಾಥ್ ಸರ್, ರಿಕ್ಷಾ ಮೇಲೆ ಕೂತ್ರೂ ಅದು ಕೌಂಟ್ ಆಗ್ತಾ ಇದೆ.
0: ಸೊ ಅದು ಕೌಂಟ್ ಆಗುದಿಲ್ಲ, ಅದು ಬಿಲ್ಕುಲ್ ಕೌಂಟ್ ಆಗುದಿಲ್ಲ, ಯಾಕೆಂದ್ರೆ ನೀವು ನಡಿಬೇಕು, ನಡೆದಿದ್ ಲೆಕ್ಕ ಅಲ್ರಿ.
2: ಅಲ್ಲ ಆದ್ರೆ ಅದು ವಾಟ್ಸಪ್ ಗ್ರೂಪ್ ನಲ್ಲಿ ಏನ್ ಗೊತ್ತಾಗುತ್ತೆ, ನಾನೀಗ ವಿಚಾರ ಮಾಡ್ತಾ ಇದ್ದೀನಿ, ರಿಕ್ಷಾನಲ್ಲಿ ಕೂತ್ಕೊಂಡು 10,000 ಮುಗಿಸ್ತೇನೆ, ಎಲ್ಲರಿಗಿಂತ ಫಸ್ಟ್ ನಂದಿ ಅಲ್ಲ.
1: ನೋಡ್ಯ ಮಂಚು, ಇಕ್ಕೆ ರಿಕ್ಷಾ ಮೇಲೆ ಕೂತ್ಕೊಂಡ ಸ್ಮಾರ್ಟ್ ವಾಚ್ ಹಾಕೊಂಡ 10,000 ಮಾಡಿ ಎಲ್ಲಕ್ಕಿಂತ ಜಲ್ದಿ ಇಕ್ಕೆ ತೋರ್ಸವಳು ಅಂತ. ಆಮೇಕ ಎಲ್ಲರು ಅದ ಬಾಡಿ ಟ್ರಿಮ್ ಆಗಿದ ಫೋಟೋ ಹಾಕುವಾಗ ಇಕ್ಕಿಗೆ ನೋಡಿ ಶಾಕ್ ಹಾಕೋದಿಲ್ಲ ಮಂಜು?
0: ನಂದು ಅದ ಪಾಯಿಂಟ್ ಐತಿ, ಹಿಂಗೆ ಮಾಡೋದು ತಪ್ಪಲ್ರಿ. ಆದರೆ ಮೊಟ್ಟ ಮೊದಲಿನಿಂದಾಗಿ ಆ ವಾಚ್ ಯಾವುದು ಬ್ರ್ಯಾಂಡದ ಐತಿ ಅಂದ್ರೆ ರಿಕ್ಷಾ ಮೇಲೆ ಕೂತ್ರೂ ಕೌಂಟ್ ಆಗದದು ಅಂದ್ರೆ ಅಂತ ವಾಚ್ ಏನು ತಗೊಂಡು ತಿರುಗಾಡತ್ರಿಪ್ಪ.
2: ಮಂಜುನಾಥ್ ಸರ್ ಏನ್ ಗೊತ್ತಿಲ್ಲ ನೋಡ್ರಿ,
0: ಏ ಇದೇನ್ರಿ ಜಾತ್ರೆ ಟೈಪ್ ಐತಿ, ಎಷ್ಟು ರುಪೀಸ್ ಇದೆ?
2: 2 ಕೋಟಿ 1,000 ತಗೊಂಡಿವ್ರಿಪ್ಪ ನಾವು.
0: ಹ್ಮ್, 1,000 ಇದೇನ್ರಿಪ್ಪ, ಬಹಳ ನಾರ್ಮಲ್ ಐತೆ, 1 ನಿಮಿಷ ನೋಡ್ತೇನೆ. 1, 2 ಅಯ್ಯೋ ಏನ್ರಿ ಇದು, ಅಲ್ಲಿಗಾಡ್ಸಿದ್ರು ಸ್ಟೆಪ್ ಕೌಂಟ್ ಆಗತ್ತದ?
1: ಏನು ಅಪ್ಪ ಮಂಜು ಅಂದ್ರ ಅವೆಲ್ಲ ಸುಳ್ಳೇನ,
0: ಇದ್ರ ಹಿಂದೆಲ್ಲ ಬಿಳಾಕ್ ಹೋಗ್ಬಾರ್ದ್ರಿಪ್ಪ, ನ್ಯಾಚುರಲ್ ಆಗಿರೋದು.
2: ಪ್ರತಿ ಆಹಾರ ತಿಂದು ಕೂಡ್ಲೆ 1-10 ನಿಮಿಷ ಈ ಕಡೆ ಆ ಕಡೆ ಓಡಾಡಿದ್ರ ಸಾಕ.
1: ಏ ನಾವು ನಾನು ಕೇಳಾಕತ್ತೀವಿ ಮಂಚು, ನೀನ ನನಗ ಎಲ್ಲ ಈಗ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಜಲ್ದಿ ಊಟ ಇವೆಲ್ಲ ಆದ ಕೂಡಲೇ ಈ ಕಡೆ ಆ ಕಡೆ ನಾವು ಓಡಾಡ್ತೇವೆ ಒಂದು 10-15 ನಿಮಿಷ ಇವೆಲ್ಲ ಇವ್ರಿಗೆ ಯಾರು ಹೇಳೋರ ಈಗೆಲ್ಲ ಈಗ ತೋರಿಸ್ಕೊಳ್ಳೋ ಜಮಾನ ಬಂದದ ಬಂದು ಹೋಗಿ ಏನು ಮಾಡೋದು ಅಪ್ಪ
0: ನೋಡ್ರಿ ನಾವು ಒಂದು ಉತ್ತಮ ಗೀತೆ ತೋರ್ಸೋದು ಬೇಡ ಕೇಳಿಸೋಣ ಆತ್ಮೀಯರೇ ಒಂದು ಒಳ್ಳೆ ಗೀತೆ ಕೇಳಿ ಮಜಾ ಮಾಡಿ ಇದು ಹಾಸ್ಯ ಹೊನಲು ಕಾರ್ಯಕ್ರಮ.

0: ಏಪ್ಪ ಏನ್ ಹೇಳುದ ಬಂತ ನೋಡಪ್ಪ, ಹಾಡನ್ನ ಕೇಳಿದ್ರಲ್ಲ ಸ್ನೇಹಿತರೆ, ನೀವು ಸ್ಟೆಪ್ ಕೌಂಟರ್ ಹಾಕಿ ಸ್ಟೆಪ್ 10,000 ಮುಗ್ದದ ಅಂತ ಎಲ್ಲರಿಗೂ ತೋರಿಸ್ಕೊತೀರಿ. ಆ ತರದ ಏನೋ ಬರ್ತದ ನೋಡ್ರಿ, ಅದೇನೋ ಒಂದು ಅವಾರ್ಡ್ ಗಿವಾರ್ಡ್ ಕೊಡ್ತಾರ ನೋಡಪ್ಪ ಈ ಫೋಟೋನ ನೋಡಿದ ವಾಚನಾಗ
1: ಅವಾರ್ಡ್ ಎಲ್ಲ ಕೊಡ್ತಾರೆ. ಅದೆಲ್ಲ ಕರೆಕ್ಟ್, ನಿಜವಾಗ್ಲೂ ಮಾಡ್ಬೇಕ್ರಿಪ್ಪ, ಹಿಂಗೆಲ್ಲ ಸುಳ್ಸುಳ್ ಮಾಡ್ಬಾರ್ದು. ಮಸಲಕ್ಷ್ಮಿ ಅವ್ರೆ, ಹಿಂಗೆ ಸುಳ್ಸುಳ್ ಮಾಡ್ಬಾರ್ದು. ಅವರು 10,000 ಇಷ್ಟು ಜಲ್ದಿ ಮಸಲಕ್ಷ್ಮಿಗೆ ಆಗ್ಯದ ಅಂದ್ರೆ ಅವ್ರು ಏನು ತಿಕ್ಕೋತಾರೆ ಗ್ರೂಪ್ನಾಗಿಂದ, ಎಲ್ಲ ಜನ ತಿಕ್ಕೋತಾರೆ ಕಿ ನಿಮ್ಮ ಮೈ ಇಳ್ದದಂತ.
2: ಅಯ್ಯೋ ಮಂಜುನಾಥ್ ಸರ್, ಹಂಗಂದ್ರೆ ಏನು ಮಾಡುದು ನಾನು?
1: ವಾಚ್ ಬಿಡ್ರಿ, ಸ್ವತಃ ನಿಮ್ಗೆ ಹೇಳ್ಯಾರ ಆರಾಮರಾಜು, ನೀವ ರೀ ಹಿರಿಯರು ಹೇಳ್ರಿ.
0: ಏನ್ ಕೇಳ್ರಿ, ನಮ್ಮ ಮನ್ಯಾಗಿಂದ ಯಾರು ಕೇಳ್ತಾರ ಮಂಚು? ಅದ ಯಾರು ವಾಟ್ಸಪ್ನ್ಯಾಗ ಮೈ ಹಿಡ್ದ ಎಡಿಟಿಂಗ್ ಎಡಿಟಿಂಗ್ ಮಾಡಿದ ವಿಡಿಯೋ ಬಂತಂತಿಕ್ಕೋ, ನಡೀರಿ ಊಟ ಆದ ಕೂಡಲೇ ನಡೀರಿ ಅಂತ ವಾಟ್ಸಪ್ನ್ಯಾಗ ಫಾರ್ವರ್ಡ್ ಬಂತಂದ್ರ ಅದನ್ನ ನಂಬ್ತಾರ? ಮನ್ಯಾಗಿರೋ ಹಿರಿಯರನ್ನ ಯಾರು ನಂಬ್ತಾರ ಬಿಡಪ್ಪ.
1: ಅದು ಮಾತ್ರ ನಿಜ, ಮನೆಯಲ್ಲಿರೋ ಹಿರಿಯರ ಮಾತು ಕೇಳುದಿಲ್ಲ, ನಾವು ಸೈನ್ಸ್ ಮಾತು ಕೇಳ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಸೈನ್ಸ್ $1,000,000,000 ಅನ್ನ ಖರ್ಚಾದ ತಕ್ಷಣ ಅವ್ರು ಹೇಳ್ತಾರೆ ವೈಜ್ಞಾನಿಕವಾಗಿ ಹೇಳಲಾಗುತ್ತೆ ಊಟ ಆದ ಕೂಡಲೇ ನಡಿಬೇಕು ಅಂತ, ಅವಾಗ ನಡೆಯಕ್ ಸ್ಟಾರ್ಟ್ ಮಾಡ್ತೇವೆ. ಆದ್ರೆ ಅದೇ ಮಾತನ್ನ ಹಿರಿಯರು ಹೇಳ್ತಾರೆ, ಅದನ್ನ ನಾವು ಕೇಳುವುದಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ಹಾಸ್ಯ ಹೊನಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಾನು. ಇವತ್ತಿನ ದಿನ ಸೂಪರ್ ಹಿಟ್ ಆದ ಒಂದು ವಿಷಯ ನಡಿ ಅಂದ್ರೆ ನಡೆ ಮುಂದೆ ಆರಾಮರಾಜು ನಡೀಕ್ ನಾವು ನಡೆಯೋಣ.
0: ಮಂಜು ನೀ ಹಾಕೊಂಡು ನಡಿಯಪ್ಪ ನೋಡೋಣ.
1: ನನಗಂತೂ ಐತಿ, ನನ್ ಕೈಯಾಕ ನಾ ಈಶಾಳಕ್ಕೆ ಹೋಗ್ತೇನೆ ಇತ್ತು ಹಾಕೊಂಡು.
2: ಅಯ್ಯೋ ಮಂಜುನಾಥ್ ಸರ್, ನೀವು ಈಶಾಳಕ್ಕೆಲ್ಲ ಹೋಗ್ತೀರಿ? ನನ್ ಬೋಚ್ನಲ್ಲಿ ಹಂಗಿಲ್ಲಲ್ಲ.
0: ಯಪ್ಪ ದೇವ್ರ, ಮಂಜು ಮುಗಿತಪ್ಪ, ನಿಂದಿದ ಕಾಸ್ಟ್ಲಿ ಇರ್ಬೋದಲ್ಲ, ಎಟ್ ಇರ್ಬೋದು ಇದ?
1: ನಂದಿರ್ಬೋದು, ಹಾ ಚಲೋ ಐತ್ರಿ, ರೇಟ್ ಐತಿ, ಬ್ಯಾಡ ಹೇಳುದು.
0: ಹಾ ಹೇಳುದು ಬ್ಯಾಡ,
2: ಹೇಳ್ರಿ ಹೇಳ್ರಿ, ಜಲ್ದಿ ಹೇಳ್ರಿಪ್ಪ, ನಾನು ತಗೋತೀನಿ.
0: ಮಂಚು, ಮನೆಗೆ ನಾನು ಸ್ಕರ್ಟ್ ಹಾಕೊಂಡು ಮರು ಹಂಗೆ ಮಾಡಿದೆ ಮಾಡಿಟ್ಟು ನನಗೆ, ಈಗ ನನಗೆ ಲುಂಗಿನೂ ಹರ್ಸಾಕ್ ಹೋಗ್ಬೇಡ ದೋಸ್ತ, ಪೈಲಾನ ತಿಂಗಳನ್ನ ಖರ್ಚು ಭಾಳ ಆಗಾಕತ್ತದ.
1: ಏನಿಲ್ಲ ಏನಿಲ್ಲ, ಇದೇನು ಇದು 500 ರೂಪಾಯಿ ರೀ.
2: 500 ರೂಪಾಯಿ ಸ್ವಿಮ್ಮಿಂಗ್ ಪೂಲ್ಗೆ ಹೆಂಗೆ ಯೂಸ್ ಮಾಡ್ಬೋದು ಮಂಜುನಾಥ್ ಸರ?
1: ಮಾಡ್ಬೋದು, ಹಂಗೇನಿಲ್ಲ. ಓಕೆ, ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದಾನೆ, ನಡೀರಿ.
2: ಮಂಜುನಾಥ್ ಸರ, ಇದು 8 ರೂಪೀಸ್ ಅಂತ ಹೇಳ್ರಿಪ್ಪ.
0: ಹೋಗೇತ ಮಂಜು, ನೀ ಏನೋ ಮಾರಾಯ, ನಿಂದು ಈಶಾಡು ಎಲ್ಲ ಇಲ್ಲೂ ಯಾಕೆ ತಗಾಕತ್ತೀರ ಮಂಜು? ಈಗ ನಾ ಎಲ್ಲಿ ಹೋಗಿ ಹೇಳಪ್ಪ?
1: ಇದ ಯಾರೋ ಗಿಫ್ಟ್ ಕೊಟ್ಟಿದ್ರು ನಂಗೆ ಗೊತ್ತಿಲ್ಲ ರೀ ಮಹಾಲಕ್ಷ್ಮಿ ಅವರೇ, ಇದು ಗಿಫ್ಟ್ ಕೊಟ್ಟಿದ್ದು. ಇರಲಿ, ಕಾರ್ಯಕ್ರಮ ಮುಗಿಸೋಲ್ಲ, ಇರಲಿ. ಹಾ ಕಟ್ ಕಟ್ ಕಟ್ ಕಟ್ ಕಟ್
2: ಕಟ್ ಏನಂತೀರಾ ಮಂಜುನಾಥ್ ಸರ? ಈಗ ನೀವು ಹೇಳಲೇಬೇಕು ಇದ್ರ ರೇಟ್ ಎಷ್ಟು ಅಂತ ಹೇಳಿದ್ರೆ ನಾನು ತಗೋತೇನ್ರಿಪ್ಪ.
1: ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ.
0: ಏ ಜಲ್ದಿ ಮುಗಿಸ,
1: ಮುಗಿಸ್ತಾ ಇದ್ದಾನೆ ಸ್ನೇಹಿತರೆ.
2: ಅಯ್ಯೋ ಮಂಜುನಾಥ್ ಸರ್, ನೀವು ರೇಟ್ ಹೇಳಲಿಲ್ಲ.
1: ಏ ಹಂಗೆ ರೇಟ್ ಹೇಳಲಿಲ್ಲ ಅಂತ ಹೇಳ್ಬೇಡ್ರಿ, ಅದು ತಪ್ಪು ಅನ್ಸ್ತದ. ಆಮೇಲೆ ಹೇಳ್ತೇನೆ, ನಾನು ಕಾರ್ಯಕ್ರಮ ಮುಗಿಸ್ತೇನೆ.
2: ಮುಗಿಸಿದ ಕೂಡಲೇ ಫಸ್ಟ್ ನನ್ನ ರೇಟ್ ಅಂದರೆ ನನ್ನ ವಾಚಿನ ರೇಟ್ ಹೇಳ್ತೇನೆ, ನನ್ನದ ವಾಚಿನ ರೇಟ್ ಹೇಳ್ತೇನೆ ಆಯ್ತಾ? ನೋಡಿ ನಿಜವಾಗ್ಲೂ ಹೇಳಬೇಕು, ನಾನು ಸ್ವಿಮ್ಮಿಂಗಿಗೆ ಬರಾಕಿ.
0: ಅಯ್ಯೋ ದೇವ್ರ, ಹೊಸ ವಾಚ್ ಸ್ವಿಮ್ಮಿಂಗ್ ಪೂಲ್ ಏ ಮಂಜು, ಮುಗಿತವಪ್ಪ, ಹಾಕೊಂಡಿ ಶರ್ಟು ಗಾಯಬಾಗೋದೈತಪ್ಪ. ಈಗ
1: ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಯಾವ ಸ್ನೇಹಿತರೆ, ಇವ್ರ ಜೊತೆ ನಂದು ಸಾಕತ್ತು, ನಡೀರಿ. ನಾನು ನಡೀತೇನೆ, ನೀವು ನಡೀರಿ ಸ್ನೇಹಿತರೆ. ವಾಚ್ ಹಾಕೊಂಡು ನಡಿಬೇಡ್ರಿ, ಪ್ರೀತಿಯಿಂದ ಆರಾಮ್ಸೆ ನಡೀರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: One Life, Ambika Infra Build and Core Developers, the new land.

0: जी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड।
2: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಪ್ರತಿ ವರ್ಷ May 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
3: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
2: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
3: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
2: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
3: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
3: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವ್ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ K ಕೋಡ್ E065. 2025 ಆಣಿ 26 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೆಚ 50 ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್, ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಂಚಿ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ 08314440322 ಆಣಿ www.kletech.ac.in ಯಾ ವೆಬ್ಸೈಟ್ಲಾ ವಿಸಿಟ್ ಕರಾ.
0: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08314717482, ಮೊಬೈಲ್ ಸಂಖ್ಯೆ 9448954235.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: प्रधानमंत्री ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು
3: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ May 31 ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
2: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
3: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
2: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
3: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
2: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಕ್ಕೂ ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಕ್ಕೂ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ. KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100 ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000 ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
2: माहेश्वरी अंध मुला मुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगावी येथे. फोन नंबर आहे 9448154235 आणि 7259570595.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.
3: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನ್ ಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ, ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರ 0831-247-1399 ಆಣಿ 9740639702. ವೆಬ್ಸೈಟ್ ಆಹೆ www.kleefarm.edu.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬೆಳಗಾವಚ नवा माणाचा शिखर लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली आलिशान वसाहत, सर्वोत्तम जीवन जगणाऱ्यांसाठी हा भव्य प्रकल्प कोरे डेव्हलपर

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.
1: ಕೇಳು ಜಾಣ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 17 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಳ ತೇಗಿಗೆ ಕಾರಣ ಹೊಸದೊಂದು ಕೋಶಾಂಗ, ಉರಿಗಣ್ಣು ಪಚ್ಚೆಗಣ್ಣು ಹಾಗೂ ಕಾಯಿಲೆಗೂ ಸೀಮೆ ಇದೆ. ಕಾಯಿಲೆಗೂ ಸೀಮೆ ಇದೆ. ಕೋವಿಡ್ ಕಾಲವನ್ನ ಅನುಭವಿಸಿದ್ದೀರಲ್ಲ, ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಆ ದೇಶ ಈ ದೇಶ ಅನ್ನದೆ ಎಲ್ಲಾ ಎಲ್ಲೆಗಳನ್ನು ಮೀರಿ ನಮ್ಮನ್ನ ಕಾಡಿತ್ತು. ಯಾವ ವೀಸಾ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ಗಳು ಕೋವಿಡ್ ವೈರಸ್ ಅನ್ನ ತಡೆಗಟ್ಟಲು ಆಗಿರಲಿಲ್ಲ. ಚೀನಾದಲ್ಲಿ ಹುಟ್ಟಿದ ಈ ವೈರಸ್ ತಿಂಗಳೊಳಗೆ ಎಲ್ಲ ದೇಶಗಳಲ್ಲಿಯೂ ಹರಡಿಕೊಂಡಿತ್ತು. ಕಾಯಿಲೆಗೆ, ಸೋಂಕಿಗೆ, ದ್ವೇಷಕ್ಕೆ ಸೀಮೆ ಇಲ್ಲ ಎನ್ನುವುದನ್ನ ಇದು ನಿರೂಪಿಸಿತ್ತು. ಆದರೆ ಕಾಯಿಲೆಗೂ ಸೀಮೆ ಇರುತ್ತದೆ ಎಂದು ಈಗ ಹೊಸದೊಂದು ಶೋಧ ತಿಳಿಸಿದೆ. ಪ್ರಪಂಚದಲ್ಲಿ ಇದೀಗ ಆತಂಕ ಮೂಡಿಸಿರುವ ಒಂದು ಕಾಲರಾ ಸೋಂಕಿಗೆ ಎರಡು ತವರುಗಳಿವೆಯಂತೆ. ಭಾರತದಲ್ಲಿರುವ ಸುಂದರ್ಬನ್ಸ್ ಒಂದು ತವರು, ಇನ್ನೊಂದು ಆ ಸೀಮೆಯಿಂದ ತುಸುವೇ ದೂರವಿರುವ ಬಾಂಗ್ಲಾದೇಶ. ಇವೆರಡೂ ಪ್ರದೇಶಗಳಲ್ಲಿ ಇರುವ ಕಾಲರಾ ಜೀವಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳನ್ನು ಕಾಡಿಲ್ಲ ಎಂದು ಚಂಡೀಗಢದಲ್ಲಿರುವ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸೂಕ್ಷ್ಮ ಜೀವಿ ವಿಜ್ಞಾನಿ ಫಿರ್ದೌಸಿ ಖಾದ್ರಿ ಮತ್ತು ಅವರ ಸಹ ಸಂಶೋಧಕರು ವರದಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದೀಗ ಹರಡುತ್ತಿರುವ ಕಾಲರಾ ಸೋಂಕಿನ ಜೀವಿಯನ್ನ ವಿವಿಧ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಖಾದ್ರಿ ತಂಟ ಬಂದಿದೆ. ಕಾಲರಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಎನ್ನಬಹುದು. 100-150 ವರ್ಷಗಳ ಹಿಂದೆ ಕಾಲರಾ ಭಾರತಕ್ಕೆ ಸೀಮಿತ ಎನಿಸುವಷ್ಟು ವ್ಯಾಪಕವಾಗಿತ್ತು. ಅದರಲ್ಲಿಯೂ ಗಂಗಾನದಿ ಹರಿಯುವ ಹಾದಿಯಲ್ಲಿದ್ದ ಪಟ್ಟಣಗಳಲ್ಲಿ ಇದರ ಕಾಟ ನಿರಂತರವಾಗಿತ್ತು. ಭಾರತದಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಾಣಿಸಿದ ಸೋಂಕಿಗೂ ಭಾರತದಲ್ಲಿ ಹುಟ್ಟಿದ ಕಾಲರಾ ಜೀವಿಯೇ ಕಾರಣ ಎಂದು ಗುರುತಿಸಲಾಗಿತ್ತು. 20ನೆಯ ಶತಮಾನದಲ್ಲಿ ಈ ಸೋಂಕು ಹಲವಾರು ಬಾರಿ ಉಲ್ಬಣಿಸಿ ಸಾವಿರಾರು ಮಂದಿಯ ಸಾವಿಗೆ ಕಾರಣವೂ ಆಗಿದೆ. ಭಾರತದ ಪಶ್ಚಿಮ ಬಂಗಾಳ ಹಾಗೂ ಇಂದಿನ ಬಾಂಗ್ಲಾದೇಶದಲ್ಲಿ ಕಾಲರಾ ಸೋಂಕಿಲ್ಲದ ವರ್ಷಗಳೇ ಇಲ್ಲ ಎನ್ನಬಹುದು. ಕಾಲರಾ ಸೋಂಕಿದವರನ್ನು ಸಾವಿನಿಂದ ತಪ್ಪಿಸುವ ಜೀವದಾಯಿ ಜಲ ORS ಪತ್ತೆಯಾಗಿದ್ದು ಈ ಪ್ರದೇಶದಲ್ಲಿಯೇ. ದಿಲೀಪ್ ಮಹಲನೋಬಿಸ್ ಎನ್ನುವ ವೈದ್ಯ ಈ ಅದ್ಭುತ ಚಿಕಿತ್ಸೆಯನ್ನು ಗುರುತಿಸಿ ವ್ಯಾಪಕವಾಗಿ ಬಳಸಿ ಲಕ್ಷಾಂತರ ಮಂದಿಯನ್ನು ಸಾವಿನಿಂದ ಉಳಿಸಿದ್ದು ಭಾರತೀಯ ವೈದ್ಯಕೀಯ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ. ಹೀಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಪಶ್ಚಿಮ ಬಂಗಾಳದಿಂದ ಆರಂಭಿಸಿ ಬಾಂಗ್ಲಾದೇಶದಲ್ಲಿಯೂ ಹರಡಿರುವ ಸುಂದರ್ಬನ್ ಪ್ರದೇಶವನ್ನು ಕಾಲರಾದ ತವರು ಎಂದು ಪರಿಗಣಿಸುತ್ತಾರೆ. ಗಂಗಾ ನದಿ ಇಲ್ಲಿ ಹಲವು ಕವಲೊಡೆದ ಬಂಗಾಲ ಕೊಲ್ಲಿಯನ್ನು ಪ್ರವೇಶಿಸುತ್ತದೆ. ಈ ಅಳಿವೆ ಭಾಗದಲ್ಲಿರುವ ಕಾಂಡ್ಲಾ ಕಾಡು ಅಪರೂಪದ ಹುಲಿಗಳ ಆವಾಸವೂ ಹೌದು, ಹಾಗೆಯೇ ಕಾಲರಾ ಎಡೆಬಿಡದೆ ಕಾಡುವ ಪ್ರದೇಶ ಕೂಡ. ಆದ್ದರಿಂದ ಇದನ್ನು ಇದುವರೆಗೂ ಜಗತ್ತಿನಲ್ಲಿ ಕಂಡಿರುವ ಎಲ್ಲಾ ಕಾಲರಾ ಸೋಂಕಿನ ಮೂಲ ಎಂದೇ ಗುರುತಿಸಲಾಗಿತ್ತು. ಔಷಧಿಗಳ ದುರ್ಬಳಕೆಯಿಂದಲೋ ಸಹಜವಾಗಿಯೋ ಕೆಲವೊಮ್ಮೆ ಕಾಲರಾ ಜೀವಿಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು, ಹೊಸ ತಳಿಗಳು ಹುಟ್ಟುವುದುಂಟು. ಅದುವರೆಗೂ ನಿಯಂತ್ರಣದಲ್ಲಿದ್ದ ಕಾಲರಾ ಆಗ ಮತ್ತೊಮ್ಮೆ ಮರುಕಳಿಸುತ್ತದೆ. ಒಮ್ಮೆ ಜೋರಾಗಿ ಹರಡಿದ ಕಾಲರಾ ಸ್ವಲ್ಪ ಸಮಯದ ನಂತರ ನಿಯಂತ್ರಣಕ್ಕೆ ಬಂದಂತೆ ತೋರಿದರೂ ಮರಳಿ ಹರಡಲು ಆರಂಭಿಸುವುದಕ್ಕೆ ಇದುವೇ ಕಾರಣ. ಕಾಲರಾ ಸೋಂಕಿನ ಈ ಏಳು ಬೀಳುಗಳ ಹಾದಿಯಲ್ಲಿ ಇದೀಗ ಮತ್ತೊಂದು ಏರುಗತಿ ಆಗುತ್ತಿದೆ ಎನ್ನುವುದು ವೈದ್ಯರುಗಳ ಅನುಭವ. ಕಳೆದ ಕೆಲವು ದಶಕಗಳಿಂದ ಕಾಲರಾದ 7ನೆಯ ಸಾಂಕ್ರಾಮಿಕ ಎನ್ನುವ ಸೋಂಕು ಜಗತ್ತಿನ ಎಲ್ಲೆಡೆ ಹರಡುತ್ತಿದೆ. 1960ನೇ ಇಸವಿಯಿಂದ ಇಂದಿನವರೆಗೆ ಇದು ಹಲವು ಬಾರಿ ಅಲೆಯಲೆಯಾಗಿ ಜನತೆಯನ್ನ ಕಾಡಿದೆ. ಕಾಲರಾ ರೋಗವನ್ನು ವಿಬ್ರಿಯೋ ಕಾಲರೆ ಎನ್ನುವ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ 7ನೆಯ ಸಾಂಕ್ರಾಮಿಕ ಎನ್ನುವುದು ವಿಬ್ರಿಯೋ ಕಾಲರೆ ಸೂಕ್ಷ್ಮ ಜೀವಿಯ 7PET ತಳಿ ಎಂದು ವೈದ್ಯವಿಜ್ಞಾನಿಗಳು ಗುರುತಿಸುತ್ತಾರೆ. ಇದನ್ನು ಮೊತ್ತ ಮೊದಲಿಗೆ ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿತ್ತು. ಕಳೆದ ಶತಮಾನದಲ್ಲಿ ಲಕ್ಷಾಂತರ ಜನರನ್ನು ಕೊಂದ ಕಾಲರಾದಿಂದ ಇದು ಸ್ವಲ್ಪ ಭಿನ್ನವಂತೆ. ಅಷ್ಟು ಜನರನ್ನು ಕೊಲ್ಲದಿದ್ದರೂ ನೀರಿನಲ್ಲಿ ಬಲು ದೀರ್ಘಕಾಲ ಉಳಿಯಬಹುದು. ಮನುಷ್ಯರನ್ನ ಸೋಂಕಿದರೂ ಕೂಡ ರೋಗ ಲಕ್ಷಣಗಳಾದ ವಾಂತಿ, ಬೇದಿ ಮೊದಲಾದವು ನಿಧಾನವಾಗಿ ತೋರುತ್ತದಂತೆ. ಕೆಲವರಲ್ಲಿ ಈ ಲಕ್ಷಣಗಳು ತೋರದೆಯೂ ಇರಬಹುದು, ಆದರೂ ಅವರಿಂದ ಈ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದರ ಮೇಲೆ ಸಂಶೋಧಕರು ಸದಾ ಕಣ್ಗಾವಲು ಇಟ್ಟಿರುತ್ತಾರೆ. ಈ ತಳಿ ವ್ಯತ್ಯಾಸಕ್ಕೆ ಕಾರಣ ಇದರಲ್ಲಿ ಕ್ಯಾಲರಾ ಬ್ಯಾಕ್ಟೀರಿಯಾವನ್ನು ಸೋಂಕುವ ವೈರಸ್ನ ಎರಡರ ಅಂಶಗಳು ಕೂಡ ಸೇರಿಕೊಂಡಿವೆಯಂತೆ. CTX5 ಎನ್ನುವ ಬ್ಯಾಕ್ಟೀರಿಯೋಫೇಜಿನ ಒಂದು ಅಂಶ ಇದರ ಡಿಎನ್ಎಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಈ ಫೇಜಿನ ಉಳಿಕೆಯನ್ನು ಗುರುತಿಸಿಯೇ 7PET ಪತ್ತೆ ಮಾಡುತ್ತಾರೆ. ಇಂಗ್ಲೆಂಡ್ ಹಾಗೂ ಬಾಂಗ್ಲಾದೇಶದ ವೈದ್ಯ ವಿಜ್ಞಾನಿಗಳ ಜೊತೆಗೂಡಿ ಖಾದ್ರಿಯವರು ಈ ಸಾಂಕ್ರಾಮಿಕದ ಇತ್ತೀಚಿನ ಬೆಳವಣಿಗೆಗಳನ್ನು ಗುರುತಿಸಲು ಹೊರಟಿದ್ದರು. ಬಾಂಗ್ಲಾದೇಶ ಹಾಗೂ ಭಾರತದಲ್ಲಿರುವ ಸುಂದರ್ಬನದ ಸಮೀಪದಲ್ಲಿ ಕಾಲೆರಾ ಸೋಂಕು ಚಿಕಿತ್ಸೆಗೆಂದು ಬಂದ ಪ್ರತಿ 50ನೇ ವ್ಯಕ್ತಿಯಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆ ಮಾಡಿದರು. ಹೀಗೆ ಸುಮಾರು 1780ರಷ್ಟು ಕಾಲೆರಾ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದಾರೆ. ಅವುಗಳಲ್ಲಿ ಇರುವ ಫೇಜಿನ ಅಂಶ ಹಾಗೂ ಇತರೆ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಎಂದು ಗುರುತಿಸಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನು ಕೂಡಿಸಿ ಆಫ್ರಿಕಾ, ಇಂಡೋನೇಷಿಯಾ, ಬಾಂಗ್ಲಾದೇಶ, ಭಾರತದಲ್ಲಿಯೇ ಪಶ್ಚಿಮ ಬಂಗಾಳದಿಂದ ಹೊರಗೆ ಗಂಗಾ ನದಿಯ ಆಚೀಚಿನ ಪಟ್ಟಣಗಳು ಮೊದಲಾದ ಪ್ರದೇಶಗಳಿಂದ ಸಂಗ್ರಹಿಸಿದ್ದ ಬ್ಯಾಕ್ಟೀರಿಯಾ ಜೀನೋಮಿನೊಂದಿಗೆ ಹೋಲಿಸಿದರು. ವ್ಯತ್ಯಾಸಗಳು ಎಷ್ಟು ಹೆಚ್ಚಿವೆ ಎಂಬುದರ ಆಧಾರದ ಮೇಲೆ ಒಂದಿನ್ನೊಂದರ ನಿಕಟತೆ ಅರ್ಥಾತ್ ವಂಶಾವಳಿಯನ್ನು ಬರೆದಿದ್ದಾರೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿನ ತಳಿಗಳು ಎಲ್ಲವೂ ಕೂಡ ವಂಶಾವಳಿಯ BD1 ಮತ್ತು BD2 ಎನ್ನುವ ಎರಡು ಕವಲುಗಳಿಗೆ ಸೀಮಿತವಾಗಿದ್ದುವು. ಅಂದರೆ ಇವು ಎಲ್ಲದರ ಮೂಲ ಎಂದಂತಾಯಿತು. 2014-17ರವರೆಗೆ ಬಾಂಗ್ಲಾದೇಶದಲ್ಲಿ ಕಾಣಿಸಿದ್ದ BD1 ತಳಿಗಳು ಅನಂತರ ಅಲ್ಲಿ ಕಾಣಿಸಲೇ ಇಲ್ಲ. ಈಗ ಅಲ್ಲಿರುವುದು ಅದರ ಬದಲಿಗೆ BD2 ಕವಲಿಗೆ ಸೇರಿದ ಬಗೆಗಳು. ಅಂದರೆ ಬಾಂಗ್ಲಾದೇಶದಲ್ಲಿನ ಸೋಂಕಿನ ಸ್ವರೂಪ 10 ವರ್ಷದ ಹಿಂದೆ ಇದ್ದುದಕ್ಕಿಂತ ಈಗ ಬದಲಾಗಿದೆ ಎಂದಷ್ಟೇ. ಇನ್ನೊಂದೆಡೆ ಭಾರತದ ಗಡಿ ಈಚೆಗೆ ಕಂಡುಬಂದ ಸೋಂಕಿನಲ್ಲಿ ಬಹುತೇಕ BD1 ಬಗೆಯದಾಗಿದ್ದುವಂತೆ. ಬಾಂಗ್ಲಾದೇಶದ ಗಡಿಗೆ ಸಮೀಪದಲ್ಲಿರುವ ಭಾರತದ ಪ್ರದೇಶಗಳಲ್ಲಿಯೂ ಗಂಗಾ ನದಿ ಹರಿಯುವ ಇತರೆ 8 ರಾಜ್ಯಗಳಲ್ಲಿಯೂ ಕೂಡ ಈ BD1 ಉಪವರ್ಗದ ಜೀವಿಯೇ ಸೋಂಕನ್ನು ಉಂಟು ಮಾಡಿತ್ತು. BD2 ಬಹಳ ಕಡಿಮೆ ಕಂಡಿತ್ತು. ಇವು ಒಂದು ವೇಳೆ ನದಿ ನೀರಿನ ಮೂಲಕ ಹರಿದು ಸೋಂಕನ್ನುಂಟು ಮಾಡುತ್ತಿದ್ದರೆ ನದಿ ಹರಿಯುವ ಕಡೆಯಲ್ಲೆಲ್ಲ ಒಂದೇ ಪ್ರಮಾಣದ ಸೋಂಕು ಕಾಣಬೇಕಿತ್ತಷ್ಟೇ. ಆದರೆ ಸೀಮೆಯ ಆಚೆಗೆ ಬೇರೆ, ಈಚೆಗೆ ಬೇರೆ ಎಂದು ಸ್ಪಷ್ಟವಾಗಿ ಬೇರೆಯಾಗಿರುವುದು ಅಚ್ಚರಿಯನ್ನು ತಂದಿದೆ. ಅಷ್ಟೇ ಅಲ್ಲ, ಈ ಎರಡು ಬಗೆಗಳಲ್ಲಿ ಯಾವುದು ಪ್ರಪಂಚದ ಇತರೆಡೆಗೆ ಹರಡಿಕೊಂಡಿದೆ ಎಂಬುದನ್ನು ಖಾದ್ರಿ ತಂಡ ವಿಶ್ಲೇಷಿಸಿದೆ. ಪ್ರಪಂಚದ ಬೇರೆಡೆಗಳಲ್ಲಿ ಹೆಕ್ಕಿದ ಬ್ಯಾಕ್ಟೀರಿಯಾಗಳ ಜೀನೋಮ್ ಅನ್ನು ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿರುವ ಬಗೆಯದರೊಂದಿಗೆ ಹೋಲಿಸಿ ನೋಡಿದೆ. ಆ ಮೂಲಕ ಮತ್ತೊಂದು ವಂಶಾವಳಿಯನ್ನು ಸೃಷ್ಟಿಸಿದೆ. ಇದರ ಪ್ರಕಾರ ಆಫ್ರಿಕಾ, ಯುರೋಪ್ ಮೊದಲಾದೆಡೆ ಈಗ ಹಾವಳಿ ಮಾಡುತ್ತಿರುವ ಕಾಲರಾ ಬಗ್ಗೆ ಭಾರತದಿಂದ ಹರಿದು ಹೋದಂಥದ್ದು. ಮತ್ತೊಂದು ಸ್ವಾರಸ್ಯಕರ ವಿಷಯ ಎಂದರೆ ಈ 7PET BD1 ಉಪ ತಳಿಯ ಹಾವಳಿ ಭಾರತಕ್ಕೆ ಮಾತ್ರ ಸೀಮಿತ. ಏಕೆಂದರೆ ಅಸ್ಸಾಂ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಬಾಂಗ್ಲಾದೇಶದಲ್ಲಿರುವುದರ ಅಂಶಗಳು ಇಲ್ಲವೇ ಇಲ್ಲ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಈಗ ಇರುವ ಬಗೆಯಲ್ಲಿ ಅಪ್ಪಿತಪ್ಪಿಯೂ ಭಾರತದ ಬಗೆಯಲ್ಲಿನ ಅಂಶಗಳು ಕಾಣುವುದೇ ಇಲ್ಲ. ಇವೆರಡೂ ಅಂದರೆ BD1 ಮತ್ತು BD2 ಎನ್ನುವ ಬಗೆಗಳು ಹೀಗೆ ದೇಶಗಳೊಳಗಣ ಗಡಿಯಿಂದ ಪ್ರಭಾವಿತವಾಗಿವೆ ಎನ್ನುತ್ತಾರೆ ಖಾದ್ರಿ. ಅರ್ಥಾತ್ ಇವು ನದಿ ನೀರಿನಿಂದ ಹರಡುವುದಿಲ್ಲ, ಬಹುಶಃ ರೋಗಿಯಿಂದಲೇ ಮತ್ತೊಬ್ಬರಿಗೆ ದಾಟಿ ಹೋಗುವುದು ಹೆಚ್ಚು ಎಂದು ಖಾದ್ರಿ ತಂಡ ತೀರ್ಮಾನಿಸಿದೆ. ಹೀಗೆ ಬ್ಯಾಕ್ಟೀರಿಯಾಗಳು ಕೂಡ ನಾವು ಎಳೆದಿರುವ ಗಡಿ ರೇಖೆಯನ್ನು ಮನ್ನಿಸುವಂತೆ ವಿಕಾಸವಾಗಿರುವುದನ್ನು ನೋಡುವುದು ಅಚ್ಚರಿಯ ವಿಷಯ. ಖಾದ್ರಿ ಅವರ ತಂಡದ ಸಂಶೋಧನೆಗಳ ಈ ವಿವರಗಳನ್ನು ನೇಚರ್ ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ.
1: ಆಕಳ ತೇಗಿಗೆ ಕಾರಣ ಹೊಸ ಕೋಶಾಂಗ. ಆಕಳು ಅಂದರೆ ಹಸು, ಕುರಿ, ಆಡು, ಎಮ್ಮೆ ಮೊದಲಾದವುಗಳದ್ದು ಒಂದು ವಿಶೇಷ. ಇವು ಮೆಲುಕು ಹಾಕುವ ಪ್ರಾಣಿಗಳು. ಹೋಟೆಲಿನಲ್ಲಿ ನಾವು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಾ ತಿನಿಸು ಮೆಲ್ಲುತ್ತೇವೆ. ಇವು ಹಾಗಲ್ಲ, ಮೇವು ಕಂಡ ಕೂಡಲೇ ಗಬಗಬನೆ ಅವನ್ನು ನುಂಗಿಬಿಡುತ್ತವೆ, ಅಗಿಯುವುದೂ ಇಲ್ಲ. ಅನಂತರ ನಿಧಾನವಾಗಿ ಸಮಯ ಸಿಕ್ಕಾಗ ಎಲ್ಲೋ ಮಲಗಿ ಅಗಿಯುತ್ತಿರುತ್ತವೆ. ಇದನ್ನೇ ನಾವು ಮೆಲುಕು ಹಾಕುವುದು ಎನ್ನುತ್ತೇವೆ. ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಹುಲ್ಲನ್ನು ಮೇದರೂ ಅರಗಿಸಿಕೊಳ್ಳಬಲ್ಲವು. ಇವೆರಡಕ್ಕೂ ಮೂಲ ಎನ್ನಿಸುವ ಒಂದು ವಿಶೇಷ ಪತ್ತೆಯಾಗಿದೆ. ಆಕಳ ಹೊಟ್ಟೆಯಲ್ಲಿ ಇರುವ ಸೂಕ್ಷ್ಮಜೀವಿಗಳಲ್ಲಿ ಬೇರಾವ ಸೂಕ್ಷ್ಮಜೀವಿಗಳಲ್ಲಿಯೂ ಕಾಣದಂತಹ ಹೊಸದೊಂದು ಕೋಶಾಂಗ ಇದೆ. ಇದು ಆಕಳಿಗೆ ಹುಲ್ಲನ್ನು ಮೇಯ್ದು ಅರಗಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಚೀನಾದ ವುಹಾನ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಬಯಾಲಜಿ ಸಂಸ್ಥೆಯ ವಿಜ್ಞಾನಿ ವೇ ಮಿಯಾವೋ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಆಕಳಲ್ಲಿರುವ ಈ ಅಧಿಕ ಕೋಣೆಯನ್ನು ರೂಮೆನ್ ಎಂದು ವಿಜ್ಞಾನಿಗಳು ಗುರುತಿಸುತ್ತಾರೆ. ಈ ಕಾರಣದಿಂದಲೇ ಹಸು, ಕುರಿ, ಜಿಂಕೆ, ಎಮ್ಮೆ ಮೊದಲಾದ ಪ್ರಾಣಿಗಳಿಗೆ ರುಮಿನೆಂಟುಗಳು ಎಂದು ಹೆಸರು. ಆಕಳ ಬದುಕಿನಲ್ಲಿ ಈ ರೂಮೆನ್ನಿನ ಪಾತ್ರ ವಿಶಿಷ್ಟ. ಅವು ಯಾರೂ ಮೇಯದ ಪದಾರ್ಥಗಳನ್ನು ಇವು ಮೇಯಲು ನೆರವಾಗುತ್ತವೆ. ಅಷ್ಟೇ ಅಲ್ಲ, ಇಡೀ ಮಾಂಸಾಹಾರಿ ಪ್ರಾಣಿಗಳ ಬದುಕಿಗೂ ಇವು ಮೂಲ. ಆಕಳಿನಂತಹ ಪ್ರಾಣಿಗಳೇ ಮಾಂಸಾಹಾರಿಗಳಿಗೆ ಆಹಾರವಷ್ಟೇ.
2: ರೂಮೆನನ್ನು ಸೂಕ್ಷ್ಮ ಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು. ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನುಗಳಿಂದ ರೂಮೆನನ್ನು ಸೂಕ್ಷ್ಮ ಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು.
3: ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನ್ನುಗಳಿಂದ ಹೆಕ್ಕಿದ ಸೂಕ್ಷ್ಮಜೀವಿಗಳ ತಳಿಗುಣಗಳನ್ನು ಹೆಕ್ಕಿ ಅವುಗಳ ಡಿಎನ್ಎಯನ್ನು ಪರಿಶೀಲಿಸಿದರು. ಎಲ್ಲ ಜೀನ್ಗಳನ್ನೂ ಪಟ್ಟಿ ಮಾಡಿದರು. ಒಂದಲ್ಲ ಎರಡಲ್ಲ
2: 65 ಬಗೆಯ ಸೂಕ್ಷ್ಮಜೀವಿಗಳನ್ನು ಇವರು ಗುರುತಿಸಿದರು. ಇವುಗಳಲ್ಲಿ ಕೆಲವುದರ ತಳಿಗುಣಗಳನ್ನಷ್ಟೇ ಅಧ್ಯಯನ ಮಾಡಲಾಗಿತ್ತು. ಉಳಿದವುಗಳ ಡಿಎನ್ಎಯನ್ನು ತೆಗೆದು ಹೋಲಿಸಿ ನೋಡಿದರು. ಇವರು ಹೆಕ್ಕಿದ 65 ಜೀವಿಗಳಲ್ಲಿ 45 ಒಂದಕ್ಕೊಂದು ಭಿನ್ನವಾಗಿದ್ದವಾಗಿದ್ದುವು. ರೂಮನ್ನುನಲ್ಲಿ ಜರುಗುವ ಹುದುಗುವಿಕೆಗೆ ಬೇಕಾದ ಕಿಣ್ವಗಳು ಹಾಗೂ ಅವುಗಳ ಜೀನ್ಗಳು ಈ ಜೀವಿಗಳಲ್ಲಿ ಇವೆಯೇ, ಇದ್ದರೆ ಎಲ್ಲವೂ ಒಂದೇ ರೀತಿಯವೇ ಎನ್ನುವುದನ್ನು ಹುಡುಕುವ ಪ್ರಯತ್ನ ಮಾಡಿದರು. ರೂಮನ್ನುನಲ್ಲಿರುವ ಸೂಕ್ಷ್ಮಜೀವಿಗಳಲ್ಲಿ ಸೀಲಿಯೇಟು ಎನ್ನುವ ಜೀವಿಗಳ ಸಂಖ್ಯೆಗೂ ತೇಗಿಗೂ ಸಂಬಂಧವಿದೆ ಎಂದು ಗೊತ್ತಾಯಿತು. ಯಾವ ಪ್ರಾಣಿಯಲ್ಲಿ ಈ ಸೀಲಿಯೇಟುಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಅವು ಹೆಚ್ಚೆಚ್ಚು ಮೀಥೇನ್ ತಯಾರಿಸುತ್ತಿದ್ದುವು, ಹೆಚ್ಚೆಚ್ಚು ತೇಗುತ್ತಿದ್ದುವು. ಹುದುಗುವಿಕೆಯ ವೇಳೆ ಬಹು ಮುಖ್ಯವಾಗಿ ಹೈಡ್ರೋಜನೇಸ್ ಅಂದರೆ ಹೈಡ್ರೋಜನನ್ನು ಬೇರ್ಪಡಿಸುವ ಕಿಣ್ವ ಹಾಗೂ ಆಕ್ಸಿಜನೇಸ್ ಆಕ್ಸಿಜನನ್ನು ಸೇರಿಸುವ ಕಿಣ್ವಗಳು ಬಹು ಮುಖ್ಯವಾಗಿದ್ದರಿಂದ ರೂಮೆನ್ನುನಿಂದ ಹೆಕ್ಕಿ ಬೆಳೆಸಿದ ಸೀಲಿಯೇಟುಗಳಲ್ಲಿ ಇವನ್ನು ಹುಡುಕಲು ಪ್ರಯತ್ನಿಸಿದರು. ಹಾಗೆಯೇ ಇವುಗಳು ಜೀವಕೋಶದೊಳಗೆ ಎಲ್ಲಿ ಇರಬಹುದು ಎಂದು ಬೆದಕಿದರು. ಸಾಮಾನ್ಯವಾಗಿ ಇವು ಜೀವಕೋಶದೊಳಗೆ ಉಸಿರಾಟದ ಕೋಶಾಂಗ ಎನ್ನಿಸಿದ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತವೆ. ಆದರೆ ಕೇವಲ ಈ ಕಿಣ್ವಗಳನ್ನಷ್ಟೇ ಎತ್ತಿ ತೋರಿಸುವ ಬಣ್ಣಗಳನ್ನು ಬಳಸಿದಾಗ ಸೂಕ್ಷ್ಮಜೀವಿಗಳಲ್ಲಿ ಮೈಟೋಕಾಂಡ್ರಿಯಾದ ಜೊತೆಗೆ ಇನ್ನೂ ಕೆಲವು ಭಾಗಗಳು ಬಣ್ಣಗೂಡಿಸಿಕೊಂಡಿದ್ದುವು. ಅಚ್ಚರಿಗೊಂಡ ವೇತಂಡ ಆ ಕೋಶಾಂಗವನ್ನು ವಿಶದವಾಗಿ ಪರಿಶೀಲಿಸಿದೆ. ಈ ಕೋಶಾಂಗವು ಇದುವರೆಗೂ ಕೋಶಗಳೊಳಗೆ ಇವೆ ಎಂದುಕೊಂಡಿದ್ದ ಎಲ್ಲ ಬಗೆಯ ಕೋಶಾಂಗಗಳಿಗಿಂತಲೂ ಭಿನ್ನವಾಗಿದೆಯಂತೆ. ಸಾಮಾನ್ಯವಾಗಿ ಕೋಶದೊಳಗೆ ಇರುವ ಮೈಟೋಕಾಂಡ್ರಿಯಾ, ರೈಬೋಸೋಮು, ನ್ಯೂಕ್ಲಿಯಸ್ಸು ಮೊದಲಾದ ಕೋಶಾಂಗಗಳಿಗೆ ಎರಡು ಪದರವಿರುವ ಕೊಬ್ಬಿನ ಗೋಡೆಯಿರುತ್ತದೆ. ಆದರೆ ಈ ಹೊಸ ಕೋಶಾಂಗದಲ್ಲಿ ಕೇವಲ ಒಂದೇ ಒಂದು ಕೊಬ್ಬಿನ ಪದರವಿತ್ತು. ಇದು ವಿಶೇಷ. ಹಸು, ಆಡು, ಕುರಿ ಮೊದಲಾದವುಗಳಿಂದ ಹೆಕ್ಕಿದ 3-4 ಬಗೆಯ ಸೂಕ್ಷ್ಮಜೀವಿಗಳಲ್ಲಿ ಹೈಡ್ರೋಜನ್ನು ಹಾಗೂ ಮೀಥೇನು ತುಂಬಿಕೊಂಡಿದ್ದ ಕೋಶಾಂಗಗಳನ್ನು ಈ ಹಿಂದೆಯೂ ಗುರುತಿಸಲಾಗಿತ್ತು. ಅವನ್ನು ಹೈಡ್ರೋಜನೋಸೋಮು ಎಂದು ಹೆಸರಿಸಿದ್ದರು. ಇವು ಬಹುತೇಕ ಹೈಡ್ರೋಜನ್ನು ತುಂಬಿದ ಬಲೂನಿನಂತೆ ಇದ್ದುವು. ಇನ್ನೆಲ್ಲೂ ಉತ್ಪತ್ತಿಯಾದ ಹೈಡ್ರೋಜನನ್ನು ತುಂಬಿಕೊಂಡ ಕೊಬ್ಬಿನ ಪೊರೆಯ ಚೀಲಗಳು ಇವುಗಳಾಗಿದ್ದುವು. ಆದರೆ ವೇತಂಡ ಗುರುತಿಸಿದ ಹೊಸ ಕೋಶಾಂಗ ಕೇವಲ ಹೈಡ್ರೋಜನನ್ನು ತುಂಬಿದ ಕಾಯವಲ್ಲ,
4: ಅದರಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ, ಅದಕ್ಕೆ ಬೇಕಾದ ಕಿಣ್ವಗಳೂ ಇವೆ ಎನ್ನುತ್ತಾರೆ ವೇ. ಹೀಗಾಗಿ ಇದನ್ನು ಹೈಡ್ರೋಜನೋ ಬಾಡಿ ಅಥವಾ ಹೈಡ್ರೋಜನ್ ಜನಕಾಂಗ ಎಂದು ಹೆಸರಿಸಿದ್ದಾರೆ. ರುಮೆನ್ನಿನಲ್ಲಿ ಇರುವ ಬಹುತೇಕ ಸೀಲಿಯೇಟುಗಳಲ್ಲಿ ಇದು ಇದೆ ಎನ್ನುವುದು ಇವರ ಊಹೆ. ಇವುಗಳಿಂದಾಗಿಯೇ ಆಕಳು ತೇಗುತ್ತವೆ, ಮೀಥೇನು ಸೂಸಿ ಜಗತ್ತನ್ನು ಬಿಸಿಯೇರಿಸುತ್ತಿವೆ. ಈ ಕೋಶಾಂಗಗಳನ್ನು ನಿಯಂತ್ರಿಸುವ ಉಪಾಯ ಸಿಕ್ಕರೆ ಜಗತ್ತಿನಲ್ಲಿ ಹುಟ್ಟುವ ಮೀಥೇನಿನ ಪ್ರಮಾಣವನ್ನು ಕುಗ್ಗಿಸಲಾದೀತು ಎನ್ನುವುದು ವೇಯವರ ಆಶಯ.
5: ಊರೆಗಣ್ಣು ಪಚ್ಚೆಗಣ್ಣು, ಚಿಕ್ಕಂದಿನಲ್ಲಿ ಈ ರೀತಿ ಕೀಟಲೆಗೆ ಒಳಗಾಗದವರು ಇಲ್ಲವೇ ಇಲ್ಲ. ಹುಣಸೆ ಬೀಜವನ್ನು ಇನ್ಯಾವುದು ಹಣ್ಣಿನ ಬೀಜವನ್ನು ನುಂಗಿಬಿಟ್ಟಾಗ ಓಹೋ ನೋಡು, ಆ ಬೀಜ ಹೊಟ್ಟೆಯಲ್ಲಿ ಮೊಳೆತು ಕಣ್ಣಿನಲ್ಲಿ ಹಸಿರಾಗಿ ಕಾಣಿಸುತ್ತದೆ ಅಂತ ಕೀಟಲೆ ಮಾಡಿರುತ್ತೀರಿ. ಬಾಲ್ಯದ ಮುಗ್ಧತೆಯಲ್ಲಿ ಅದನ್ನು ನಂಬಿ ದಿನವೂ ಕಣ್ಣು ಹಸಿರಾಗಿದೆಯೇ ಎಂದು ನೋಡಿಕೊಂಡಿರುತ್ತೀರಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೀಗ ವಿಜ್ಞಾನಿಗಳು ಕಣ್ಣಿಗೆ ಗಿಡದ ಹಸಿರನ್ನು ಹತ್ತಿಸಿದ್ದಾರಂತೆ. ಸಿಂಗಾಪುರಿನಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಿನ ರಾಸಾಯನಿಕ ಮತ್ತು ಜೈವಿಕ ಅಣು ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡೇವಿಡ್ ಲಿಯಾಂಗ್ ಮತ್ತು ಸಂಗಡಿಗರು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳ ಹಸಿರು ಕಾಣುವಂತೆ ಮಾಡಿದ್ದಾರಂತೆ. ಅದಕ್ಕೆ ಅವರೇನು ಇಲಿಗಳಿಗೆ ಹುಣಸೆ ಬೀಜ ತಿನ್ನಿಸಲಿಲ್ಲ. ಜಾಣತನದ ಜೈವಿಕ ತಂತ್ರಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳಲ್ಲಿ ಇರುವ ಹಸಿರು ಬಣ್ಣದ ಕೋಶಾಂಗಗಳು ಕೂಡಿಕೊಳ್ಳುವಂತೆ ಮಾಡಿದ್ದಾರೆ. ಹಾಗಂತ ಲಿಯಾಂಗರ ತಂಡದ ಉದ್ದೇಶ ಇಲಿಗಳ ಕಣ್ಣಿಗೆ ಬಣ್ಣ ಬಳಿಯುವುದಾಗಿರಲಿಲ್ಲ. ಬದಲಿಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಕೆಲವು ತೊಂದರೆಗಳಿಗೆ ಕಣ್ಣೇ ಚಿಕಿತ್ಸೆ ಮಾಡಿಕೊಳ್ಳುವಂತೆ ಮಾಡುವುದು ಉದ್ದೇಶವಾಗಿತ್ತು. ಉದಾಹರಣೆಗೆ ಉರಿಗಣ್ಣು ಅಥವಾ ಒಣಗಣ್ಣು. ಸಾಮಾನ್ಯವಾಗಿ ಕಣ್ಣಿನ ಗುಡ್ಡೆಯ ಮೇಲೆ ತೆಳುವಾದ ಪೊರೆಯಂತೆ ಕಣ್ಣೀರು ಹರಡಿಕೊಂಡಿರುತ್ತದೆ. ಇದು ಕ್ರಿಮಿ ಧೂಳಿನಿಂದ ಕಣ್ಣನ್ನು ರಕ್ಷಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪೊರೆ ಒಡೆದು ಶಿಥಿಲವಾಗಬಹುದು. ಅತಿ ಕ್ರಿಯಾಶೀಲವೆನ್ನಿಸಿದ ಕೆಲವು ರಾಸಾಯನಿಕಗಳ ಪ್ರಮಾಣ ಕಣ್ಣಿನಲ್ಲಿ ಹೆಚ್ಚಾದಾಗ ಹೀಗಾಗಬಹುದು. ಅಂತಹ ಆಕ್ಸಿಡೀಕರಿಸುವ ಅಣುಗಳನ್ನು ನಿಶ್ಚೇತಗೊಳಿಸಿದರೆ ಉರಿಗಣ್ಣ ತೊಂದರೆಯನ್ನು ಕಡಿಮೆ ಮಾಡಬಹುದು ಎನ್ನುವುದು ಲಿಯಾಂಗ್ ತಂಡದ ತರ್ಕ. ಕೆರಟೋ ಕಂಜಕ್ಟಿವೈಟಿಸ್ ಸಿಕ್ಕ ಎನ್ನುವ ಉರಿಗಣ್ಣಿನ ತೊಂದರೆಗೆ ಇದು ಉಪಾಯವಾಗಬಹುದು ಎನ್ನುವುದು ಇವರ ತರ್ಕ. ಆಕ್ಸಿಡೀಕರಣದ ಕ್ರಿಯೆಗಳನ್ನು ತಡೆಗಟ್ಟುವಷ್ಟು ಶಕ್ತಿಯನ್ನು ಕಣ್ಣು ಸ್ವತಃ ತಯಾರಿಸಿಕೊಳ್ಳುವಂತೆ ಮಾಡಿದರೆ ಚಿಕಿತ್ಸೆ ಸಾಧ್ಯ ಎನ್ನುವುದು ಇವರ ಉಪಾಯ. ಆದರೆ ಕಣ್ಣಿನಲ್ಲಿ ಈಗಾಗಲೇ ಇರುವ ಇಂತಹ ವ್ಯವಸ್ಥೆ ಕೆಲವೊಮ್ಮೆ ಉಲ್ಟಾ ಒಡೆಯುವುದು ಉಂಟು. ಆದ್ದರಿಂದ ಕೃತಕವಾಗಿ ಆಕ್ಸಿಡೀಕರಣ ಕ್ರಿಯೆಯನ್ನು ತಡೆಗಟ್ಟುವ ರಾಸಾಯನಿಕಗಳನ್ನು ಕಣ್ಣು ಉತ್ಪಾದಿಸುವಂತೆ ಮಾಡಲು ಇವರು ಉದ್ಯುಕ್ತರಾದರು. ಅದಕ್ಕೆ ನೆರವಾಗಿದ್ದು ಗಿಡಗಳಲ್ಲಿ ಇರುವ ಪತ್ರ ಹರಿತ್ತು ಅಥವಾ ಹಸಿರು ಬಣ್ಣದ ಕ್ಲೋರೋಫಿಲ್ ಇರುವ ಕೋಶಾಂಗಗಳು. ಇವನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. ಈ ಪ್ಲಾಸ್ಟಿಡ್ಗಳಲ್ಲಿ ವಿಶೇಷವಾಗಿ ಚಪಾತಿಯ ಗುಡ್ಡೆಯ ಹಾಗೆ ಒಂದರ ಮೇಲೊಂದು ಪೇರಿಸಿಟ್ಟ ಪೊರೆಯ ಹಾಳೆಗಳಿವೆ. ಥೈಲಕಾಯ್ಡ್ಸ್ ಪೊರೆಗಳು ಎನ್ನುವ ಇವುಗಳು ಬೆಳಕಿಗೆ ಸ್ಪಂದಿಸಿ ನಿಕೋಟಿನಮೈಡ್ ಅಡೆನೋಸಿನ್ ಡೈಫಾಸ್ಫೇಟು ಎನ್ನುವ ಅಣುಗಳನ್ನು ಸೃಷ್ಟಿಸುತ್ತವೆ. ಈ ಅಣುಗಳು ಆಕ್ಸಿಡೀಕರಣವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಒದಗಿಸಬಲ್ಲುವು. ಥೈಲಕಾಯ್ಡ್ ಪೊರೆಗಳನ್ನು ಸೇರಿಸಿಬಿಟ್ಟರೆ ಸದಾ ಬೆಳಕಿಗೆ ತೆರೆದುಕೊಂಡಿರುವ ಕಣ್ಣುಗಳು ಕೂಡ NADPH ಅನ್ನು ತಯಾರಿಸಿಕೊಳ್ಳಬಹುದಲ್ಲವೇ ಎಂದು ಲಿಯಾಂಗ್ ತಂಡ ಕಲ್ಪಿಸಿತು. ಆದರೆ ಹಾಗೆ ಮಾಡುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಥೈಲಕಾಯ್ಡ್ ಪೊರೆಗಳು ಸಸ್ಯಗಳಲ್ಲಿ ಮಾತ್ರ ಇರುತ್ತವೆ, ಪ್ರಾಣಿಗಳಲ್ಲಿ ಅಲ್ಲ. ಇದೇ ಕಾರಣಕ್ಕೆ ಎಷ್ಟೇ ಸಸ್ಯಾಹಾರವನ್ನು ತಿಂದರೂ ನಮ್ಮ ಚರ್ಮ ಹಸಿರಾಗಿರುವುದಿಲ್ಲ. ಸಸ್ಯ ಹಾಗೂ ಪ್ರಾಣಿಗಳ ನಡುವಣ ಈ ಬೇಲಿಯನ್ನು ಮುರಿಯುವ ತಂತ್ರವನ್ನು ಲಿಯಾಂಗ್ ತಂಡ ಹೂಡಿದೆ. ಸಸ್ಯಗಳಲ್ಲದ ಜೀವಕೋಶಗಳಲ್ಲಿ ಈ ಥೈಲಕಾಯ್ಡ್ ಪೊರೆಗಳು ಬೆಳೆಯಬಲ್ಲುವೆ ಎಂಬುದು ಲಿಯಾಂಗ್ ತಂಡ ಮೊದಲು ಪರಿಶೀಲಿಸಿತು. ಗಿಡಗಳ ಎಲೆಗಳನ್ನು ಅರೆದು ಆ ರಸದಲ್ಲಿದ್ದ ಥೈಲಕಾಯ್ಡ್ ಪೊರೆಗಳನ್ನಷ್ಟೇ ಬೇರ್ಪಡಿಸಿತ್ತು. ಅವನ್ನು ಸಾಬೂನಿನ ಗುಳ್ಳೆಗಳಂತಹ ಅತಿ ಸೂಕ್ಷ್ಮವಾದ ಗುಳ್ಳೆಗಳೊಳಗೆ ಕೂಡಿಸಿದರು. ಇದಕ್ಕೆ ಇವರು ಲೀಫ್ ಎಂದು ಹೆಸರಿಸಿದ್ದಾರೆ. ಈ ಗುಳ್ಳೆಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಥೇಟ್ ಗಿಡಗಳು ಮಾಡುವ ಹಾಗೆ ನೀರನ್ನಷ್ಟೇ ಬಳಸಿಕೊಂಡು NADPH ತಯಾರಿಸುತ್ತವೆ. ಲೀಫ್ ಎಂದರೆ ಲೈಟ್ ರಿಯಾಕ್ಷನ್ ಎನ್ರಿಚ್ಡ್ ಥೈಲಕಾಯ್ಡ್ NADPH ಫೌಂಡ್ರಿ ಎನ್ನುವುದು ಚುಟುಕು ಪದ. ಲೀಫ್ಗಳಿರುವೆಡೆ ಮಾನವ ಜೀವಕೋಶಗಳನ್ನು ಬೆರೆಸಿ ಬೆಳೆಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಗಮನಿಸಿದಾಗ ಜೀವಕೋಶಗಳೊಳಗೆ ಲೀಫ್ ಗುಳ್ಳೆಗಳು ನುಸುಳಿದ್ದುವು. ಆಕ್ಸಿಡೀಕರಣಗೊಳಿಸುವ ರಾಸಾಯನಿಕಗಳನ್ನು ಸೇರಿಸಿ ನೋಡಿದರೆ ಅವುಗಳ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ ಲೀಫ್ ಆಕ್ಸಿಡೀಕರಣವನ್ನು ತಡೆಯುತ್ತಿದೆ ಎಂದರ್ಥ. ಈ ರೀತಿಯಲ್ಲಿ ತಮ್ಮ ಕಲ್ಪನೆ ಕುತರ್ಕವಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕಣ್ಣುಗಳಿಗೆ ಚಿಕಿತ್ಸೆ ಮಾಡಲು ಅಣಿಯಾದರು. ಕೃತಕವಾಗಿ ಇಲಿಗಳಿಗೆ ಕೆರಟೋ ಕಂಜಕ್ಟಿವೈಟಿಸ್ ಉಂಟು ಮಾಡಿದರು. ಕಣ್ಣಿಗೆ ಒಂದಿಷ್ಟು ಸಾಬೂನಿನಂತಹ ದ್ರವವನ್ನು ಹಾಕಿದರೆ ಇಲಿಗಳ ಕಣ್ಣೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಈ ರೀತಿಯಲ್ಲಿ ಉರಿಗಣ್ಣು ಬಂದ ಇಲಿಗಳ ಕಣ್ಣಿಗೆ ಲೀಫ್ ದ್ರವವನ್ನು ಔಷಧಿಯಾಗಿ ಸೇರಿಸಿದರು. ಕೆಲವು ಇಲಿಗಳಿಗೆ ಸಾಮಾನ್ಯವಾಗಿ ಇಂತಹ ತೊಂದರೆಯ ವೇಳೆ ನೀಡುವ ಸೈಕ್ಲೋಸ್ಪೋರಿನ್ ಔಷಧವನ್ನು ನೀಡಿದರು. ಎರಡು ಬಗೆಯ ಇಲಿಗಳಲ್ಲಿ ಕೆಲವನ್ನು ಬೆಳಕು ಇರುವ ಜಾಗದಲ್ಲಿ ಉಳಿದವನ್ನು ಕತ್ತಲಿನಲ್ಲಿಯೂ ಇರಿಸಿದರು. ಕಣ್ಣಿನ ಗುಡ್ಡೆಗೆ ಆಗಿದ್ದ ಹಾನಿಯನ್ನು ಪ್ರಯೋಗದ ಆರಂಭದಲ್ಲಿಯೂ 5 ದಿನದ ಚಿಕಿತ್ಸೆಯ ನಂತರವೂ ಅಳೆದರು. ಸಾಧಾರಣ ಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಲೀಫ್ ಹಾಕಿದಾಗಿನ ಇಲಿಗಳಲ್ಲಿ ವ್ಯತ್ಯಾಸವಿದೆಯೋ ಎಂದು ಗಮನಿಸಿದರು. ಬೆಳಕಿನಲ್ಲಿ ಮತ್ತು ಲೀಫ್ ಚಿಕಿತ್ಸೆಗೆ ಒಳಗಾಗಿದ್ದ, ಅಂದರೆ ಕಣ್ಣಿಗೆ ಗಿಡಗಳ ಹಸಿರು ಮೆತ್ತಿಸಿಕೊಂಡ ಇಲಿಗಳಲ್ಲಿ ಗುಡ್ಡೆಯ ಹೊರಪದರದ ನಾಶ ಕಡಿಮೆ ಆಗಿತ್ತು. ಗುಡ್ಡೆಯ ಹೊರಪದರದ ನಾಶವನ್ನು ಸೋಡಿಯಂ ಫ್ಲೋರೋಸಿನ್ ಎನ್ನುವ ಬಣ್ಣ ಹಚ್ಚಿ ಹಳೆಯಬಹುದಾಗಿತ್ತು. ಯಾವುದೇ ಚಿಕಿತ್ಸೆ ನೀಡದ ಅಥವಾ ಸಾಧಾರಣ ಔಷಧ ನೀಡಿದ ಇಲಿಗಳಲ್ಲಿ ಇದ್ದುದಕ್ಕಿಂತಲೂ ಲೀಫ್ ಪಡೆದ ಇಲಿಗಳಲ್ಲಿ ಗುಡ್ಡೆಗಳ ನಾಶ ಕಡಿಮೆ ಇತ್ತು. 5 ದಿನಗಳ ನಂತರ ಅವುಗಳಲ್ಲಿ ಕಣ್ಣೀರಿನ ಪ್ರಮಾಣವು ಅಧಿಕವಾಗಿತ್ತು. ಅರ್ಥಾತ್ ಉರಿಗಣ್ಣಿನ 2 ದೊಡ್ಡ ಲಕ್ಷಣಗಳು ಲೀಫ್ ಚಿಕಿತ್ಸೆಯ ನಂತರ ಕಡಿಮೆ ಆಗಿದ್ದುವು. ಕಣ್ಣಿಗಷ್ಟೇ ಅಲ್ಲ, ಶಕ್ತಿಯ ಅಗತ್ಯ ಹೆಚ್ಚಿರುವ ಜೀವಕೋಶಗಳಿಗೆ ಈ ರೀತಿ ಲೀಫ್ ಸೇರಿಸಿದರೆ, ಬೆಳಕನ್ನು ಹಾಯಿಸಿದರೆ ಸಾಕು, ತಮ್ಮಂತಾವೇ ಅವು ಚಿಕಿತ್ಸೆ ಮಾಡಿಕೊಳ್ಳಬಲ್ಲುವು ಎನ್ನುವುದು ಲಿಯಾಂಗ್ ತಂಡದ ಆಶಯ. ಸದ್ಯಕ್ಕಂತೂ ಇದು ಉರಿಗಣ್ಣು ಒಣಗಣ್ಣಿಗೆ ಔಷಧವಾಗಬಹುದು ಎನ್ನಬಹುದಷ್ಟೆ.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕುಮಾರಿ ಯಶಸ್ವಿನಿ ಕೊಳ್ಳೇಗಾಲ ಶರ್ಮಾ ಹಾಗೂ ಜೆಮಿನಿ AI ಧ್ವನಿಗಳು.
6: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ. ನಮಸ್ಕಾರ.
7: Hello everyone, I am Dr. Vinayak Koparde. I am Child and Adolescent Psychiatrist working in the Department of Pediatric Neurology at KLES Dr. Prabhakar Kore Hospital. Today we are going to see about Attention Deficit Hyperactivity Disorder, which is commonly known as ADHD. Many a times parents complain that their child is hyperactive, does not focus, cannot concentrate in the school, which starts affecting their academics. So when do we call someone having ADHD? They should have at least few symptoms from inattention, where they are forgetful in their daily activities. They cannot focus or concentrate in the studies. It's affecting their writing, that they have become slow in their writing, or they cannot have patience to wait at something. Similarly, they can have hyperactive behavior in which they are seen as someone who is very talkative, cannot sit quietly at one place, being fidgety and always moving their hands and feet, and is risk-taking. So the impulsive behaviors can affect as if they are impatient, cannot control their anger, they may lash out, hit, push someone, or would not think twice before doing something. So the ADHD will have three types of symptoms, that is inattention, hyperactivity and impulsivity. It is a very common disorder, what we call it as a neurodevelopmental condition. At least 3-5% of the children will have this, more commonly seen in boys compared to girls. Girls will have mostly inattention symptoms and less of hyperactivity. Once it starts affecting their school life, that there are lot of concerns from the classroom, that they are not concentrating, they are leaving their seat, they are disturbing other children, they are unable to complete their classwork, and they are having lot of behavioral issues in the classroom. That is one indication. The next is when children are difficult to adjust in the neighborhood or with kids, or at home, getting into dangerous or risky behaviors. That is the time we need to come across and see that it is a problem. What to do about ADHD? First of all, consulting an expert, whether a psychiatrist or a psychologist or a pediatrician, about the concerns is very important. The psychiatrist or the psychologist will run through some assessments to find out what are the problems related to concentration, what are the problems in the school, how is the child doing academically. Some tests may be required, such as hemoglobin, when it is low, can present with lack of concentration. Similarly, children who are having epilepsy or seizures may need evaluations. What can we do when we find that child has ADHD? Child will need good amount of support from the family, in the classroom, and from the professionals. In the family, child will need good amount of physical activity, at least 45 minutes to 1 hour of sports or outdoor activities will help reduce hyperactivity. Reducing sugar content, excess sugar content in the food will help to reduce hyperactivity. Similarly, parents trained to communicate with the child in a proper way, using rewards to improve their behaviors will help. The second aspect is about classroom management, where child is helped by sitting in the front, giving responsibilities in the classroom, praising lot of good behaviors and involving in overall caretaking of the class will definitely help. Children who have moderate to severe ADHD will be helped by use of medication along with other interventions what we mentioned. The medicines which are used are safe, are tolerable and mostly given on the school days to improve their concentration. Overall, you should remember that ADHD is a common condition, usually mislabeled, and some of the famous personalities also had ADHD, but when the energy is channelized in the right way and direction, it can help grow the child into a useful human being. Thank you.
8: ಬ बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಕ್ರೀನ್ ಅಂಡ್ ಮೊಬೈಲ್ ಫೋನ್ ಅಡಿಕ್ಷನ್, ಮೊಬೈಲ್ ಫೋನ್ ವ್ಯಸನ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಎಲ್ರಿಗೂ.
0: ಇವತ್ತಿನ ವಿಷಯ ಬಹಳ ಮುಖ್ಯವಾದ ವಿಷಯ, ಮೊಬೈಲ್ ಅಥವಾ ಸ್ಕ್ರೀನ್ ವ್ಯಸನ. ಬನ್ನಿ ಅಲ್ಲಿಂದ ಪ್ರಾರಂಭ ಮಾಡೋಣ. ವಾಟ್ ಇಸ್ ಸ್ಕ್ರೀನ್ ಅಡಿಕ್ಷನ್?
1: ವ್ಯಸನ ಅನ್ನೋದು ಮನುಷ್ಯನಿಗೆ ಒಂದು ಸಹಜ ಗುಣ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಅವನಿಗೊಂಥರ ಅಟ್ರಾಕ್ಷನ್ ಆಗಿ ಅದರಿಂದ ಖುಷಿ ಕೊಡುತ್ತೆ ಅಂತಂದ್ರೆ ಅವನು ಮನುಷ್ಯ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಥವಾ ರಿಪೀಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಮೊಬೈಲ್ ಅಡಿಕ್ಷನ್ ಅಂತಂದ್ರೆ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅವ್ರಿಗೆ, ಒಬ್ಬ ವ್ಯಕ್ತಿಗೆ ಅಥವಾ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಯಾರೇ ಆಗಿರಲಿ ಒಬ್ಬ ವ್ಯಕ್ತಿಗೆ, ಅದರಿಂದ ಅವನಿಗೊಂದು ರೀತಿಯಾದಂಥ ಖುಷಿ ಆಗುತ್ತೆ, ಅದರಿಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕುತ್ತೆ ಅನ್ನೋ ಥರ ಅವನಿಗೆ ಭಾವನೆ ಬಂದಾಗ ಏನಾಗುತ್ತೆ, ಅದಕ್ಕೆ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಒಂದು ಹಂತದವರೆಗೂ ಅದನ್ನು ನಾವು ಕಲಿಕೆಯ ರೂಪದಲ್ಲಿ ಪಡ್ಕೊಬೋದು. ಆದರೆ ಅದು ಒಂದು ಹಂತ ದಾಟ ಆದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಅದು ನಮ್ಮ ಮುಂದೆನೆ ಬೇರೆ ನಮ್ಮ ಒಂದು ದಿನನಿತ್ಯ ಚಟುವಟಿಕೆ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನು ನಾವು ಅಡಿಕ್ಷನ್ ಅನ್ನೋದಕ್ಕೆ ಕರೆಯೋಕ್ಕೆ ಶುರು ಮಾಡ್ತೀವಿ.
0: ಎಸ್, ಇನ್ ಜನರಲ್ ಅಡಿಕ್ಷನ್ ವ್ಯಸನದ ಬಗ್ಗೆ ತಾವು ವಿವರವಾಗಿ ತಿಳಿಸಿದ್ರಿ. ಅಂಥ ಸಂದರ್ಭದಲ್ಲಿ ಈಗ ಬಹಳ ಜಾಸ್ತಿ ಆಗಿದೆ, ಏಕೆಂದರೆ ಸ್ಕ್ರೀನ್ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ. ಕೆಲಸದ ಕ್ಷೇತ್ರದಲ್ಲಿಯೂ ಸ್ಕ್ರೀನ್ ಬೇಕು, ಎಂಟರ್ಟೈನ್ಮೆಂಟಿಗೂ ಸ್ಕ್ರೀನ್ ಬೇಕು, ಟೈಮ್ ಪಾಸಿಗೂ ಸ್ಕ್ರೀನ್ ಬೇಕು. ಅಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಈ ಅಡಿಕ್ಷನ್ ಬಗ್ಗೆ. ಈ ಅಡಿಕ್ಷನ್ ಅಥವಾ ವ್ಯಸನದಿಂದ ಆಗೋ ಮಾನಸಿಕ ಬಿಹೇವಿಯರಲ್ ಚೇಂಜಸ್, ಮಾನಸಿಕ ಬದಲಾವಣೆ ಯಾವಿದೆ ಅದ್ರ ಬಗ್ಗೆ?
1: ಇದರಲ್ಲಿ ಮುಖ್ಯವಾಗಿ ನಾವು ಯುವಜನತೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ಉದಾಹರಣೆಗೆ ನೀವು ಕೆಲವು ದಿನಗಳ ಹಿಂದೆ ನೋಡಬಹುದು, ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಒಂದು ಉಪಕುಲಪತಿಗಳ ಒಂದು ಸಭೆಯಲ್ಲಿ ಉಪಕುಲಪತಿಗಳೂ ಅವರು ಸೊಸೈಟಿಯಲ್ಲಿರೋ ಕನ್ಸರ್ನ್ ಬಗ್ಗೆ ಹೇಳಿದ್ರು. ಈ ಥರ ಎಸ್ಪೆಷಲಿ ಯುವಜನತೆ ಸೋಷಲ್ ಮೀಡಿಯಾ ಅಡಿಕ್ಷನ್ನಲ್ಲಿ ಜಾಸ್ತಿ ಇದಾಗ್ತಾ ಇದ್ದಾರೆ. ಇದರಿಂದ ಒಂದು ಸಮಾಜಕ್ಕೆ, ಮುಂದಿನ ಸಮಾಜನ ರೂಪಿಸೋದಕ್ಕೆ ಅದರಲ್ಲಿ ಕೆಲವಾದಂಥ ನ್ಯೂನತೆಗಳು ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಇದನ್ನ ಮನಸ್ಸು ಮೇಲೆ ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಬಜೆಟ್ ಸೆಷನ್ನಲ್ಲೂ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಪರ್ಟ್ ಕಮಿಟಿಗಳನ್ನ ಮಾಡಿ ಅದನ್ನು ಮುಂದಿನ ಅದನ್ನು ಹಾಗುಹೋಗುಗಳ ಬಗ್ಗೆ ಅದನ್ನು ಪರಾಮರ್ಶಿಸಿ ಅದರ ಬಗ್ಗೆ ನಿಷೇಧ ಮಾಡಬೇಕಾ ಬೇಡವಾ, ಅದರಿಂದ ಪ್ರೋ ಕಾನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡಿ ಅನ್ನೋದಕ್ಕೆ ಅದು ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಅದನ್ನು ಬಹುಶಃ ಅದೊಂದು ಕಮಿಟಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ.
0: ಅಫ್ಕೋರ್ಸ್ ಆ ಜಾರಿಗೆ ಬರಲೇಬೇಕು, ಏಕೆಂದ್ರೆ ಆ ಒಂದು ಪರಿಸ್ಥಿತಿ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಆಗಿದೆ, ಆದರೆ ಸ್ಮಾರ್ಟ್ ಜನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ನಾವು ಅದನ್ನ ಬಳಸ್ತಾ ನಮ್ಮ ಸ್ಮಾರ್ಟ್ನೆಸ್ ಅನ್ನ ಕಳ್ಕೊತಾ ಇದ್ದೇವೆ.
1: ಖಂಡಿತವಾಗಿ ಹೇಳ್ತಾರೆ, ಖಂಡಿತವಾಗಿ. ಯಾಕೆಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದ್ರೆ ಏನು, ಅದು ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಇವೆಲ್ಲ, ಈ ಒಂದು ನಾಲ್ಕು ಅಂಶಗಳು ಇರಬೇಕು. ಈಗ ನಾವೇನ ಮಾಡ್ತಾ ಇದ್ದೀರಿ, ಬರೀ ದೈಹಿಕ ಆರೋಗ್ಯ ಬಗ್ಗೆ. ಏನು ದೈಹಿಕ ಆರೋಗ್ಯ ಅಂದರೆ ಏನು, ಒಬ್ಬ ವ್ಯಕ್ತಿಯಲ್ಲಿ ಏನಾದರೂ ನ್ಯೂನತೆ ಕಂಡು ಬಂದಾಗ ಅದು ಕಾಣಿಸುತ್ತೆ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಬಟ್ ಈ ಮಾನಸಿಕ ಆರೋಗ್ಯ ಅನ್ನೋದು ನಮಗೆ ಕಂಡು ಕಾಣಲ್ಲ. ಯಾವಾಗ ಅದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಮೈಲ್ಡ್, ಆಮೇಲೆ ಮಾಡರೇಟ್ ಅಂಡ್ ಸಿವಿಯರ್ ಅಂತ ಹೇಳ್ತೀರಿ. ಆ ಮೈಲ್ಡ್ ಅಂದಾಗ ಇವಾಗ ಎಲ್ರಿಗೂ ಒಂದು ಸಹಜವಾದಂಥ ಒಂದು ನಮಗೆ ಒಂದು ಡಿಪ್ರೆಷನ್ ಅಂತ ಹೇಳ್ತೀರಿ, ಖಿನ್ನತೆ ಅಂತ ಹೇಳ್ತೀರಿ, ಆಂಗ್ಸೈಟಿ ಅದೊಂದು ಆತಂಕ ಅಂತ ಹೇಳ್ತೀರಿ, ಆಮೇಲೆ ಸ್ಟ್ರೆಸ್ ಅಂತ ಏನು ಹೇಳ್ತೀರಿ, ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದು ಒಂದು ಸಿವಿಯರ್ ಲೆವೆಲ್, ಒಂದು ಹಂತ ಬಿಟ್ಟು ಮೇಲೆ ಹೋದಾಗ ಏನಾಗುತ್ತೆ, ಇದು ನಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಅದರಲ್ಲಿ ಆವಾಗ ನಾವು ಯಾವುದೇ ಒಂದು ಫೀಲ್ಡಲ್ಲಿ ನಾವು ಎಕ್ಸಲೆನ್ಸ್ ಅಂತ ಏನು ಅಂತ ಇದ್ರೂ ಅದನ್ನು ನಾವು ಆ ರೀತಿ ತಗೊಂಡೋಗೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ನ್ಯೂನ್ಯತೆಗಳು ಉಂಟಾಗೋಕ್ಕೆ ಶುರು ಆದಾಗ ಏನಾಗುತ್ತೆ ಅಂದರೆ ನಮಗೆ ಫೋಕಸ್ ಮಾಡೋಕ್ಕಾಗಲ್ಲ. ನಮ್ಮ ಅಟೆನ್ಷನ್ನು, ಕಾನ್ಸಂಟ್ರೇಷನ್ ಇರ್ಬೋದು, ಆಮೇಲೆ ಜ್ಞಾಪಕಶಕ್ತಿ ಮೇಲೆ ಇರಬಹುದು, ಆಮೇಲೆ ಯಥಾಸ್ಥಿತಿಯನ್ನು ನಾವು ಪ್ರತ್ಯಕ್ಷ ಅನುಭವ ಪಡೆಯೋದಕ್ಕೂ ಕಷ್ಟ ಆಗ್ಬಿಡ್ತವೆ. ಈಗಿದ್ದಾಗ ನಮ್ಮ ಒಂದು ಆಲೋಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ, ಆಮೇಲೆ ವಾಸ್ತವನ ಅರಿಯೋದಕ್ಕೆ ಕಷ್ಟ ಆಗ್ಬಿಡ್ತವೆ. ಇದು ನಮಗೆ ದುಷ್ಪರಿಣಾಮ ಮಾಡುವಂಥ ಒಂದು ಕಾರಣ ಆಗುತ್ತೆ.
0: ತಮ್ಮ ಉತ್ತರದ ಮುಖಾಂತರ ನನಗೆ ಒಳ್ಳೆ ಒಂದು ಪಾಯಿಂಟ್, ದೇಹ ಮನಸ್ಸು ಆಧ್ಯಾತ್ಮ DMA, ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಅಂತ ತಾವು ಹೇಳಿದ್ರೆ. ಮಾನಸಿಕ ಬದಲಾವಣೆಗಳ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ದೈಹಿಕವಾಗಿ ಫಿಸಿಕಲ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದಿಂದ ದೇಹದ ಮೇಲೆ ಯಾವ ರೀತಿಯ ಒಂದು ಬದಲಾವಣೆ ಪರಿಣಾಮ ಬೀರುತ್ತೆ?
1: ಈಗ ದೇಹ ಅಂತಂದ್ರೆ ನಾವು ಇವಾಗ ಒಬ್ಬ ಆಕ್ಟಿವ್ ಆಗಿರುವಂತದ್ದು, ಈಗ ಮೊಬೈಲ್ ನ ನೋಡೋಕೆ ಜಾಸ್ತಿ ಮಾಡ್ತಾ ಇದ್ದಂಗೆ ನಾವು ಕಣ್ಣುಗಳ ಮೇಲೆ ಪರಿಣಾಮ ಬೀರುತ್ತೆ. ಆ ಕಣ್ಣುಗಳೆಲ್ಲ ಯಾಕಂತಂದ್ರೆ ಅದು ಬೆಳಕು ಕತ್ಲೆಯಲ್ಲಿ ನೋಡುವಂಥದ್ದು. ಈಗ ಉದಾಹರಣೆಗೆ ನಾವು ಅಡಿಕ್ಷನ್ ಅಂತ ಹೋದಾಗ ಸಾಮಾನ್ಯವಾಗಿ ನಾವು ನೀವು ನೋಡ್ತಾ ಇರ್ತೀರಿ, ಒಂದು ಅಭ್ಯಾಸಕ್ಕೆ ಅಂತ ಬಂದಾಗ ಓಪನ್ ಆಗಿ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಅಡಿಕ್ಷನ್ ಅಂತ ಬಂದಾಗ ಅಲ್ಲೇನಾಗುತ್ತಂದ್ರೆ ವ್ಯಕ್ತಿಯು ತನಗೆ ಏನು ಖುಷಿ ಕೊಡ್ತಿತ್ತೋ, ತನಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೋ ಅಂತ ಒಂದು ಕಂಟೆಂಟ್ ಮಾತ್ರ ನೋಡ್ತಾ ಇರ್ತಾನೆ ಅವನು. ಇದನ್ನ ನಾವು ಗಮನಿಸ್ಬೇಕಾಗುತ್ತೆ ಅದನ್ನ, ಯಾಕಂತಂದ್ರೆ ಅವನಿಗೆ ಕೆಲವು ಯಾವುದೋ ಒಂದು ವಿಷಯ ಇದೆ ಅದನ್ನ ನೋಡ್ತಾನೆ ಅಂದ್ರೆ ಅದನ್ನ ಮನೆಯಲ್ಲಿರೋರು ಎಲ್ಲರ ಮುಂದೆ ನಿಂತ್ಕೊಂಡು ನೋಡೋವಂಥದ್ದು ಅಂತ ವಿಷಯ ಆಗಿರೋದಿಲ್ಲ. ಅಂಥದ್ರಲ್ಲಿ ಅವಾಗೇನಾಗುತ್ತೆ ಅಂತಂದರೆ, ಒಂದು ಅದಕ್ಕೆ ಇವನು ಹೆಚ್ಚಿನವಾದಂಥ ಒಂದು ಗಮನ ಇಟ್ಟು ನೋಡ್ತಾ ಇರ್ತಾನೆ, ಆಮೇಲೆ ದಿನನಿತ್ಯ ಚಟುವಟಿಕೆಗಳಿಂದ ದೂರ ಆಗಿರ್ತಾನೆ ಅವನು. ಇದರಿಂದ ಏನಾಗುತ್ತೆ, ಅವನ ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ, ಅವನ ಮೆದುಳು ಮೇಲೆ ಪರಿಣಾಮ ಬೀರುತ್ತೆ. ಯಾವಾಗ ಕಣ್ಣು ಮತ್ತು ಮೆದುಳು ಮೇಲೆ ಪರಿಣಾಮ ಬೀರಾಗುತ್ತೆ, ಅವನು ದೇಹದ ಮೇಲೆ ಒಂದು ಆ ಏನು ದೇಹದಾಡಿ ಅಂತ ಇರುತ್ತಲ್ಲ ಅದ್ರ ಮೇಲೂ ಪರಿಣಾಮ ಬಿದ್ದು ಏನಾಗುತ್ತೆ ಅಂದರೆ ದಿನನಿತ್ಯ ಚಟುವಟಿಕೆಗಳ ಮೇಲೆ ಖಂಡಿತವಾಗಿ ಅದು ಪರಿಣಾಮ ಬೀಳುತ್ತೆ. ಅದು ದೃಢವಾದಂಥ ದೇಹ ಏನಾಗುತ್ತೆ, ಕೃಷ ಹಾಕ್ಕೊಂಡು ಮುಂದೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ.
0: ಒಂದಾನೊಂದು ಕಾಲದಲ್ಲಿ ಗುರು ಹಿರಿಯರು ದೇವರ ಮುಂದೆ ನಾವು ತಲೆ ತಗ್ಗಿ ನಿಲ್ತಿದ್ವಿ, ಆದ್ರೆ ಈಗ ಈ ಒಂದು ಗ್ಯಾಜೆಟ್ಗಳ ಮುಂದೆ ತಲೆ ತಗ್ಗಿ ನಿಲ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಬ್ಯಾಡ್ ಪಾಶ್ಚರ್ಸ್ ಗಳಿಂದನೂ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ.
1: ಖಂಡಿತವಾಗಿ ಅದು ನಾವು ಹೇಗೆ ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಉದಾಹರಣೆಗೆ ನೀವು ತಗೊಳ್ಳಿ, ಈಗ ನಾವು 2019-20 ಕೋವಿಡ್ ಟೈಮಲ್ಲಿ ಇದನ್ನೇ ಇದೇ ಗ್ಯಾಜೆಟ್ಗಳು ನಮಗೆ ಒಂದು ಸಹಕಾರಿ. ಅದು
0: ಅಫ್ಕೋರ್ಸ್,
1: ಯಾಕಂತಂದ್ರೆ ನಾವು ಫಿಸಿಕಲಿ ನಾವು ಕ್ಲಾಸ್ಗಳು ಅಟೆಂಡ್ ಮಾಡಕ್ ಆಗ್ತಾ ಇರಲಿಲ್ಲ, ಅಂತ ಟೈಮಲ್ಲಿ ಸರ್ಕಾರನೇ, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ಆ ರಾಜ್ಯ ಸರ್ಕಾರ ಇರ್ಬೋದು, ಸರ್ಕಾರನೇ ಇದು ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಕ್ಲಾಸ್ಗಳು ಮಾಡ್ಕೊಂಡಿದ್ರೆ ಅಫ್ಕೋರ್ಸ್ ಅದರ ಔಟ್ಕಮ್ ಎಷ್ಟಿದೆ ಅನ್ನೋದು ಅದು ಬೇರೆ ವಿಷಯ. ಬಟ್ ಏನಂತಂದ್ರೆ ಅದರಿಂದ ಖಂಡಿತವಾಗಿ ಒಂದಷ್ಟು ಇನ್ಫಾರ್ಮೇಶನ್ ಪಾಸ್ ಮಾಡೋದಕ್ಕೆ ಸಹಕಾರಿ ಆಯಿತು, ಉಪಯೋಗಿಸ್ಕೊಂಡ್ರಿ ನಾವು, ತಪ್ಪಾಗಲಿಲ್ಲ ನಾವು. ಆದರೆ ಅದನ್ನೇನಾಗಿತ್ತು, ಅದು ಮುಂದೆ ಈಗ ಅದರದ ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳಕ್ ಬರಲ್ಲ, ಕಡಿಮೆ ಆಗಿದೆ. ಬಟ್ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸ್ಕೊಳ್ತಾರೆ ಆ ಪರಿಸ್ಥಿತಿ ಇರುವಾಗ. ನಾವು ತಿರ್ಗಾ ಈಗ ಒಂದು ವಾಸ್ತವ ಸ್ಥಿತಿಯನ್ನು ಬಿಟ್ಬಿಟ್ಟು ತಿರ್ಗಾ ಮತ್ತೆ ಅದಕ್ಕೆ ಹೋದಾಗ ಅದು ಅಲ್ಲಿ, ಅವಾಗ ನಾವು ಆ ವ್ಯಕ್ತಿ ಏನಕ್ಕೆ ಅದನ್ನ ಹೆಚ್ಚಿನ ಉಪಯೋಗಿಸ್ತಾ ಇದ್ದಾನೆ, ಯಾವ ಕಾರಣಕ್ಕೆ ಅವನಲ್ಲಿ ಈ ರೀತಿ ಆಗೋದಕ್ಕೆ ಏನು ಕಾರಣ ಅನ್ನೋದು ಒಬ್ಬ ಮನಃಶಾಸ್ತ್ರಜ್ಞನ ಆಗಿರ್ಬೋದು, ಒಬ್ಬ ಪೇರೆಂಟ್ ಆಗಿರ್ಬೋದು, ಒಬ್ಬ ಟೀಚರ್ ಆಗಿದ್ದು ಅದನ್ನ ಅಧ್ಯಯನ ಮಾಡೋದು ಮುಖ್ಯ ಆಗತ್ತದ.
0: ಯಾವತ್ತೂ ಒಂದು ಮಕ್ಕಳ ದಿನಾಚರಣೆ ಬಂದಾಗ ಎಲ್ಲರಿಗೂ ಮಗು ಆಗೋ ಒಂದು ಆಸೆ ಬಂದಿರುತ್ತೆ, ಆದ್ರೆ ಮಗು ಇದ್ದವರು ಮೊಬೈಲ್ ನಲ್ಲಿ ಬೇಡವಾದ ವಿಷಯವನ್ನು ನೋಡಿ ಮುಗ್ಧತೆಯನ್ನ ಕಳ್ಕೊತಾ ಇದ್ದಾರೆ.
1: ಖಂಡಿತವಾಗಿ
0: ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಹೌದು, ಯಾಕಂತಂದ್ರೆ ನಾವು ವಯೋಸಹಜ ನಮ್ಮ ಭಾವನೆಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಹೇಳಬೇಕು ಆ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಯಾಕಂತಂದ್ರೆ ನಾವು ಆ ಬಾಲ್ಯದಲ್ಲಿ ನಾವು ಆಟ ಆಡೋದು ಅಂತದ್ದು ತಂದೆ ತಾಯಿ ಅಜ್ಜ ತಾತ ಇದು ಅಜ್ಜಿ ಅಂತ ಅವರುಗಳ ಜೊತೆ, ಆಮೇಲೆ ಒಡಹುಟ್ಟವ್ರ ಜೊತೆ ಆಟ ಪಾಠ ಎಲ್ಲ ಇರ್ತಾವಲ್ಲ ಆ ಒಂದು, ಆಮೇಲೆ ಅಕ್ಕಪಕ್ಕ ಫ್ರೆಂಡ್ಸು ಅಂತ ಏನಿರ್ತಾರಲ್ಲ ಆ ಒಂದು ವಯೋಸಹಜ ಗುಣಗಳಲ್ಲಿ ಸ್ವಲ್ಪ ನಮ್ಮಲ್ಲಿ ಏರುಪೇರು ಆಗಿ ಏನಾಗಿದೆ ಅಂತಂದ್ರೆ ವ್ಯತ್ಯಾಸಗಳಾಗಿರೋದ್ರಿಂದ ಈ ಒಂದು ಗ್ಯಾಜೆಟ್ ಅಂತ ಹೇಳಿದ್ನಲ್ಲ, ಗ್ಯಾಜೆಟ್ ಅಲ್ಲಿ ಕೆಲವು ನಾವು ಹೇಳಿದ ಕಂಟೆಂಟ್ಸು, ಆ ಕಂಟೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಗ್ಯಾಜೆಟ್ ಕೆಡ್ತು ಅಂತ ಹೇಳಕ್ ಬರೋದಿಲ್ಲ,
0: ಗ್ಯಾಜೆಟ್
1: ಅದರಲ್ಲಿ ಆ ಕಂಟೆಂಟ್ ಕೆಲವರನ್ನ ಅಟ್ರಾಕ್ಟ್ ಮಾಡುತ್ತೆ. ಉದಾಹರಣೆಗೆ ಪಾಪ ಒಂದು ಮಗುವಿಗೆ ತಂದೆ ತಾಯಿಗಳ ಒಂದು ಪ್ರೀತಿ ವಾತ್ಸಲ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಯಾಕಂತಂದ್ರೆ ನಾವು ಇವಾಗ ನಾವು ಯಾವುದೇ ತಂದೆ ತಾಯಿ ಅದಕ್ಕೆ ಡೆಲಿಬರೇಟ್ ಆಗಿ ಅದನ್ನ ಪ್ರೀತಿ ವಿಷಯ ತೋರಿಸಬಾರ್ದು ಅಂತಿರಲ್ಲ, ಪಾಪ ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಜಾಸ್ತಿ ಹೆಚ್ಚಿನ ಸಮಯನ ಮಗು ಮೇಲೆ ವಯಸ್ಸೋದಕ್ಕೆ ಕಡಬ್ದಿ ಆಗಿರೋ ಸಮಯದಲ್ಲಿ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಅಂತ ಏನೋ ಬಂದಾಗ ಆಗುತ್ತೆ, ಈ ಮೊಬೈಲ್ ಒಂದು ಟೂಲ್ ಆಗಿರುತ್ತೆ. ಅದನ್ನೇನ್ ಮಾಡುತ್ತೆ, ಇನಿಷಿಯಲ್ ಸ್ಟೇಜಸ್ ಮಗು ಯಾವುದು ಸಡನ್ ಅಭ್ಯಾಸ ಆಗೋದಿಲ್ಲ, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದು ಮಗು ಅದರಲ್ಲಿ ಇನ್ವಾಲ್ವ್ ಆಗ್ಕೊಂಡು ಬರುತ್ತೆ. ಬಟ್ ಅದೇನಾಗುತ್ತೆ ಮುಂದಕ್ಕೆ ಜಾಸ್ತಿ ಹೆಚ್ಚಾಗ್ತಾ ಇದ್ದಂಗೆ, ಹೆಚ್ಚಿನ ಸಮಯ ಅದರಲ್ಲಿ ವ್ಯಯ ಮಾಡ್ತಾ ಇದ್ದಂಗೆ ಅದಕ್ಕೊಂದು ಅದ್ರ ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಅದೇ ನನ್ನದು ಅನ್ನೋ ರೀತಿಯಲ್ಲಿ ಹೋದಾಗ ಅದು ಅಡಿಕ್ಷನ್ ಆಗೋ ಥರ ಸಾಧ್ಯತೆಗಳು ಜಾಸ್ತಿ ಆಗಿ ಬೇರೆ ಚಟುವಟಿಕೆಗಳಿಗೂ ಕಡಿಮೆ ಆಗಿ ದೈಹಿಕ ಮಾನಸಿಕ ಹೇಳಿದ್ರೆ ಸಾಮಾಜಿಕ ತೊಂದರೆಗಳಾಗೋ ಸಾಧ್ಯತೆಗಳು ಜಾಸ್ತಿ ಆಗಿದೆ.
0: ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಬಹಳ ಮುಖ್ಯವಾಗಿ ನಾನು ಟೇಕ್ ಅವೇ ತಗೋತಾ ಇದ್ದೇನೆ ಪಾಯಿಂಟ್ಸ್, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲಕ್ಕೂ ಒಂದು ಬರೋಣ. ಇನ್ನು ದೈಹಿಕದಲ್ಲಿ ಇರೋ ನಾನು ಸ್ವಲ್ಪ. ಈಗ ತಾವು ಹೇಳಿದ್ರಿ ಪಾಲಕರು ಇದನ್ನ ಮಾಡ್ತಾರೆ, ಆ ಒಂದು ಎಸ್ಕೇಪ್ ಕೊಟ್ಬಿಡ್ತಾರೆ ಫಾರ್ ದ ಕಿಡ್ಸ್. ಅಂತ ಸಂದರ್ಭದಲ್ಲಿ ಏನಾದರೂ ಮಕ್ಕಳು ಬಹಳ ಆವಾಜ್ ಮಾಡ್ತಾ ಇದಾರೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಡ್ತಾರೆ, ಗಪ್ಪಿರಪ್ಪ ಅಂತ. ಅದು ಎಲ್ಲಿಯವರೆಗೆ ಒಂದು ಸಮಸ್ಯೆ ತಗೊಂಡ್ಬರುತ್ತೆ? ಏಕೆಂದ್ರೆ ಬಹಳಷ್ಟು ಜನರು, ಇದು ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ, ಮೊಬೈಲ್ ದಿಂದ ಮಕ್ಕಳು ಹೊರಗೆ ಬರ್ತಾ ಇಲ್ಲ. ಇನ್ನೊಂದು ಕ್ವಶನ್, ಎಂ ಫಾರ್ ಮೊಬೈಲ್, ಎಂ ಫಾರ್ ಮೈದಾನದ ಆಟ, ಎಲ್ಲ ಮೈದಾನದ ಆಟ ಮೊಬೈಲ್ ನಲ್ಲಿ ಬಂದಿದೆ, ಖಾಲಿ ಮೈದಾನದಲ್ಲಿ ಬಿಲ್ಡಿಂಗ್ ಗಳು ಬಂದಿದೆ.
1: ಹೌದು, ಅದೇನ್ ಹೇಳಿದ್ನಲ್ಲ, ನಾವು ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಮಗು ಒಂದು ಮೈದಾನದಲ್ಲಿ ಹೋಗಿ ಆಟ ಆಡೋ ಒಂದು ಪರಿಸ್ಥಿತಿಯನ್ನ ನಾವು ದೂರ ಹೋಗಿದ್ದೀರಿ. ಎಲ್ಲ ವರ್ಚುವಲ್ ಗೇಮ್ಸ್ ಆಡೋದಕ್ಕೆ ಇದ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನ ಹೇಳಿದ್ನಲ್ಲ, ಅದು ಜಾಸ್ತಿ ಮೆದುಳು ಕೆಲಸ ಕೊಡ್ತಾ ಇದೆ ಹೊರತು ದೇಹಕ್ಕೆ ಕೆಲಸ ಕೊಡ್ತಾ ಇಲ್ಲ. ನಮ್ಮ ಬಾಡಿಯ ರಚನೆ ಏನು, ದೇಹದ ರಚನೆ ಏನಿದೆ, ಅಟ್ಲೀಸ್ಟ್ ಒಂದು ಸಮ್ ಅಮೌಂಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅನ್ನೋ ರೀತಿಯಲ್ಲಿ ರಚನೆ ಆಗಿರೋದು. ಅದನ್ನೇ ಬಿಟ್ಬಿಟ್ಟು ನಾವು ಇದಕ್ಕೆ ಹೋದಾಗ ಏನಾಗುತ್ತೆ, ಬ್ರೈನ್ ಡೆವಲಪ್ ಆಗುತ್ತೆ ಅಂದಾಗ ನಾವು ದೇಹನ ಡೆವಲಪ್ ಮಾಡದೇ ರೀತಿಯಾದ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಅದು ಅದಕ್ಕೆ ಬ್ಯಾಲೆನ್ಸ್ಡ್ ಆಗಿರ್ಬೇಕಾಗತ್ತೆ ಎರಡೂ. ದೈಹಿಕ ಆರೋಗ್ಯದಲ್ಲಿ ನಮ್ಮ ಒಂದು ಮೆದುಳಿಗೂ ಕೆಲಸ ಕೊಡಬೇಕಾಗುತ್ತೆ, ಹಾಗೆ ದೇಹಕ್ಕೂ ಕೆಲಸ ಕೊಟ್ಟಾಗ ಮಾತ್ರನೇ ನಾವು ಓವರ್ಆಲ್ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ಇಲ್ಲಾಂದ್ರೆ ಅದು ತುಂಬಾ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಕ್ಷಣಿಕವಾಗೋದ್ರಿಂದ ಲಾಭ ಆಗಿರ್ಬೋದು, ಬಟ್ ಲಾಂಗ್ ಟರ್ಮ್ ಅಂತ ತಗೊಂಡೋಗೋದು. ಈಗ ಉದಾಹರಣೆ ತಗೊಂಡ್ರೆ ನಮ್ಮ ದೇಶದಲ್ಲಿ ಸಂಶೋಧನೆಗಳು ತಗೊಂಡಾಗ ಸಂಶೋಧನೆ ಮಟ್ಟ ಬಹಳ ಕಡಿಮೆ ಇದೆ. ಯಾವಾಗ ಸಂಶೋಧನೆಗಳು ಬರಬೇಕು ಅಂತಂದ್ರೆ ಒಂದು ನೋವೆಲ್ ಥಾಟ್, ಒಂದು ಕ್ರಿಯೇಟಿವಿಟಿ, ನಮ್ದು ಏನೇನು ಹೈಯರ್ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ನಮ್ಮ ಸೈಕಾಲಜಿಯಲ್ಲಿ ಹೇಳ್ತೀವಿ. ಅದು ಆಗ ಆಕ್ಟಿವೇಟ್ ಆಗಬೇಕು ಅಂದಾಗ ನಮಗೆ ಒಂದು ಪೀಸ್ಫುಲ್ ಮೈಂಡ್ ಇರಬೇಕು, ಸಮಾಧಾನದಿಂದ ಇರತಕ್ಕಂಥ ಮನಸ್ಸಿರಬೇಕದು. ಆ ಸಮಾಧಾನ ಆಗಿರತಕ್ಕಂಥ ಮನಸ್ಸು ಇಲ್ದಿರ ಬರೀ ಗೊಂದಲಮಯವಾಗಿದ್ದಾಗ ಏನಾಗುತ್ತಂದ್ರೆ ಯಾವಾಗಲೂ ಇದು ಒಂದು ಕ್ರಿಯೇಟಿವಿಟಿ ಇರೋದಿಲ್ಲ, ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇರೋದಿಲ್ಲ, ಆಮೇಲೆ ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರೋದಿಲ್ಲ, ಆಮೇಲೆ ಸಂರಚನೆ ಅಂತ ಏನ್ ಹೇಳ್ತೀರಿ ಏನಂತಂದ್ರೆ ಕಾನ್ಸೆಪ್ಟ್ ಫಾರ್ಮೇಷನ್ ಅಂದ್ರೆ ನಾವೇನಾದ್ರು ವಿಷಯ ಹೇಳಿದಾಗ ಅದನ್ನು ಒಂದು ಮಾನಸಿಕ ಚಿತ್ರಣ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಏನ್ ಇಲ್ಲಿ ಮೊಬೈಲ್ ನೋಡಿರ್ತಾ ಅದೇ ಇರ್ತೇವೆ ಹೊರತು ನಾವು ಹೇಳೋದ್ರ ಬಗ್ಗೆ ಒಂದು ಚಿತ್ರಣ ಬರೋದಿಲ್ಲ. ಇದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗುತ್ತೆ, ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಆದಾಗ ನ್ಯಾಚುರಲ್ ಆಗಿ ಹೊಸ ಸಂಶೋಧನೆಗಳು ಇನ್ವೆಸ್ಟ್ಮೆಂಟ್ಸ್ ಆಗೋದು ಕಡಿಮೆ ಆಗ್ಬಿಟ್ಟಿದೆ. ಇದು ವ್ಯಕ್ತಿಗೆ ಅಂತಲ್ಲ ದೇಶಕ್ಕೂ ಒಂದು ಮಾರಕ.
0: ಎಕ್ಸಾಕ್ಟ್ಲಿ ಸರ್.
1: ಇದರಿಂದ ಮನಗಂಡು ನಮ್ಮ ಕುಲಪತಿಗಳ ಸಭೆಯಲ್ಲಿ ಅವರೆಲ್ಲ ಹಿರಿಯರು ಅವ್ರು ಇದನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಮಂದಟ್ಟು ಮಾಡಿದ್ದಾರೆ. ಸರ್ಕಾರನು ಬಹುಶಃ ಇದ್ರ ಬಗ್ಗೆ ಒಂದು ಸಕಾರಾತ್ಮಕವಾಗಿ ಒಂದು ಪ್ರಕ್ರಿಯೆ ಮಾಡಿ ಅದಕ್ಕೆ ಏನೋ ಒಂದು ಸರಿಯಾದ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ.
0: ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ಗೊಂದಲಮಯ ಅಂತ ನೀವು ಒಂದು ಪದವನ್ನು ಬಳಸಿದ್ರೆ ಅದಕ್ಕೆ ಒಂದು ಪ್ರಶ್ನೆ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಮೊಬೈಲ್ ಅಡಿಕ್ಷನ್. ಮೊಬೈಲ್ ಫೋನ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಎಂ ಅವರು. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನ ಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಾಕ್ಟರ್ ಶ್ರೀನಿವಾಸ್ ಎಂ ಅವರು. ಬ್ರೇಕ್ನ ಮುಂಚೆ ಗೊಂದಲಮಯ ಅನ್ನೋ ಒಂದು ಪದವನ್ನು ಬಳಸಿದ್ರಿ ನೀವು, ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ನಾಟ್ ಓನ್ಲಿ ಕಿಡ್ಸ್, ಯುವಕರು, ಈವನ್ ನಾವು ಎಲ್ಲರೂ ಕೂಡ. ಇದಕ್ಕೂ ಒಂದು ಕಾರಣ ಮೊಬೈಲ್ ಆಗಬಹುದಾ?
2: ಖಂಡಿತವಾಗಿ, ಅದನ್ನೇ ನಾನು ಹೇಳ್ತಾ ಇರೋದು. ಇವಾಗ ನಾನು ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ದೇಹದ ಮೇಲೆ ಪರಿಣಾಮ ಅಂತ ಹೇಳಿದೆ ನಾನು. ದೇಹ ಅಂತಂದ್ರೆ ಯಾವುದು? ದೇಹದ ಒಂದು ಭಾಗವಾದಂತ ಮೆದುಳು. ಆ ಮೆದುಳು ಜೊತೆ ನಮ್ಮಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ಸು ಆಗ್ತವೆ. ಯಾಕಂದ್ರೆ ನೋಡಿ ನೋಡಿ ಏನಾಗುತ್ತೆ ಅಂದರೆ, ಬ್ರೈನ್ ಅಲ್ಲಿ ಹೇಳಿದ್ನಲ್ಲ, ಆ ಬ್ರೈನ್ ಫಂಕ್ಷನ್ಸ್ ಅಲ್ಲೇ ವ್ಯತ್ಯಾಸಗಳಾಗಕ್ಕೆ ಶುರು ಆಗುತ್ತೆ. ಆ ವ್ಯತ್ಯಾಸ ಆದಾಗ ಹೇಳಿದ್ನಲ್ಲ, ಅವ್ರದ್ದು ಅಟೆನ್ಷನ್ ಇರ್ಬೋದು, ಕಾನ್ಸಂಟ್ರೇಷನ್ ಇರಬಹುದು, ಅವರ ಜ್ಞಾಪಕ ಶಕ್ತಿ ಇರಬಹುದು, ಅಥವಾ ಒಂದು ಪ್ರತ್ಯಕ್ಷಾನುಭವ ಹೇಳಿದ ಪರ್ಸೆಪ್ಷನ್ ಅನ್ನೋದು ಇರ್ಬೋದು, ಅದರ ಮೇಲೆಲ್ಲ ಬಹಳ, ಅದು ಇನಿಷಿಯಲ್ ಸ್ಟೇಜಸ್ಸು, ಲೋಯರ್ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇದ್ರ ಮೇಲೇ ಪರಿಣಾಮ ಬಿದ್ದುಬಿಡ್ತವೆ. ಇದನ್ನು ಪರಿಣಾಮ ಬಿದ್ದು ನೆಕ್ಸ್ಟ್ ಫರ್ದರ್ ಹೇಳಿದ ಹೈಯರ್ ಕಾಗ್ನಿಟಿವ್ ಫಂಕ್ಷನ್ ಅಂದಾಗ ನಾನು ಹೇಳಿದ್ನಲ್ಲ, ನಮ್ಮ ಕ್ರಿಯೇಟಿವಿಟಿ, ರೀಸನಿಂಗ್ ಎಬಿಲಿಟಿ, ಇದ್ರ ಮೇಲೆಲ್ಲ ಪರಿಣಾಮ ಬಿದ್ದುಬಿಡುತ್ತೆ. ಇದು ಇದ್ರ ಜೊತೆಗೆ ಏನಂತಂದ್ರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಚಾಲೆಂಜಸ್ ಆಗ್ತವೆ. ಬರೀ ಇದು ಮೆದುಳು ಮೇಲೆ ಅಂತಲ್ಲ, ಹಾರ್ಮೋನಲ್ ಚೇಂಜಸ್ಸು ಆಗೋದ್ರಿಂದ ಏನಾಗುತ್ತೆ, ಅದಕ್ಕೆ ತಕ್ಕ ಹಾರ್ಮೋನ್ಸು ನ್ಯಾಚುರಲ್ಲಿ ಅದು ನಮ್ಮ ಒಂದು ವರ್ತನೆ ಮೇಲೆ ಪರಿಣಾಮ ಬೀರ್ತವೆ. ಈಗ ವ್ಯಕ್ತಿ ಇವಾಗ ರೆಸ್ಟಲ್ಲಿರುವಾಗ ಅವನ ಒಂದು ಮನಸ್ಥಿತಿ ಹೇಗಿರುತ್ತೆ, ಅಥವಾ ಒಬ್ಬ ಟಯರ್ಡ್ ಆಗಿರೋ ಒಂದು ವ್ಯಕ್ತಿಯಲ್ಲಿ ಅವನ ಮನಸ್ಥಿತಿ ಹೇಗಿರುತ್ತೆ ನಮ್ಗೆ ಗೊತ್ತಿದೆ. ನಮಗೆ ಅವನು ಯಾವ ರೀತಿ ನಿರ್ಧಾರ ತಗೊಳ್ತಾನೆ, ಯಾವ ರೀತಿಯಾದ ಒಂದು ಒಂದು ವಸ್ತುಸ್ಥಿತಿಯನ್ನು ಅವನು ಗ್ರಹಿಸ್ತಾನೆ ಅನ್ನೋದು ನಮಗೆ ವ್ಯತ್ಯಾಸಗಳು ಗೊತ್ತಾಗ್ತವೆ. ಅದೇ ರೀತಿಯಲ್ಲಿ ಈಗ ಏನಂದ್ರೆ, ಮೊಬೈಲಲ್ಲಿ ನಾವು ಕೂತ್ಕೊಂಡು ನೋಡಿದಾಗ ಸ್ಟ್ರೈನ್ ಆಗ್ತವೆ, ಮೆಂಟಲಿ ಸ್ಟ್ರೈನ್ ಆಗ್ತವೆ ಅವು. ಆ ಸ್ಟ್ರೈನ್ ಆದಾಗ ಆಟೋಮೆಟಿಕಲಿ ನಮಗೆ ಏನಾಗುತ್ತೆ ಅಂದರೆ, ಆ ಚೇಂಜಸ್ ಆಗಿರೋದ್ರಿಂದ ಮೆದುಳು ಮೇಲೆ ಪರಿಣಾಮ ಬೀರದಿರೋದ್ರಿಂದ ಅವನು ಒಂದು ನೆಗೆಟಿವ್ ಎಮೋಷನ್ಸ್ ಅಂತ ಹೇಳ್ತೀರಿ, ಏನು ಕೋಪ, ತಾಪ, ಅಸಹನೆ ಅಂತ ಇರಬಹುದು. ಆಮೇಲೆ ಒಂದು ಪಾಸಿಟಿವ್ ಎಮೋಷನ್ಸ್ ಅಂತ ಏನು ಇರ್ತಿರಲ್ಲ, ಆ ತಾಳ್ಮೆ ಅಂತ ಇರಬಹುದು, ಅಥವಾ ಕರುಣೆ ಅಂತ ಇರಬಹುದು, ಖುಷಿ ಅಂತ ಇರ್ಬೋದು, ಹ್ಯಾಪಿ, ಜಾಯ್ ಅಂತ ಹೇಳ್ತೀರಿ, ಅದರದ್ದು ಮಟ್ಟ ಕಡಿಮೆ ಆಗ್ತವೆ. ಕಡಿಮೆ ಆಗಿ ಈ ಅಗ್ರೆಷನ್ ಅಂತ ಇರಬಹುದು, ಒಂಥರ ಗೊಂದಲ ಅಲ್ಲೇ ಬರೋದಲ್ಲಿ ಅನ್ಸರ್ಟನಿಟಿ, ಆ ಟೈಮಲ್ಲಿ ನಾನು ಏನು ಮಾಡಬೇಕು ಅಂದಾಗ ಅವನು ವ್ಯತ್ಯಾಸಗಳು ಶುರು ಆದಾಗ ಏನಾಗುತ್ತೆ ಅಂದ್ರೆ, ಇಂಟರ್ ಪರ್ಸನ್ಸ್ ರಿಲೇಶನ್ಶಿಪ್ ಮೇಲೆ ಪರಿಣಾಮ ಬೀರುತ್ತದೆ. ಆ ನ್ಯಾಚುರಲ್ ಆಗಿ ಏನೋ ನನ್ನ ಮಗ ಈ ತರ ಬಿಹೇವ್ ಮಾಡಕ್ ಶುರು ಮಾಡಿದ್ದಾನೆ ಅಂತಾರೆ, ಅಥವಾ ಆಮೇಲೆ ತಾಯಿ ಬಾಪ ಅಂತಾಗ ತಾಯಿ ತೋರಿಸುವಂತ ಪ್ರೀತಿ ವಿಶ್ವಾಸವೇ ಅವ್ರಿಗೆ ಒಂಥರ ಅಲ್ಲಿ ನೆಗೆಟಿವ್ ಆಗಿ ಕಾಣಿಸಕ್ ಶುರು ಮಾಡಿಬಿಡ್ತವೆ. ಇಲ್ಲೇನಾಗುತ್ತೆ, ಇದ್ರ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅಲ್ಲಿ ನೀವು ಬಾಪ ಊಟ ಮಾಡುವಂತ ಕರಿಯೋದ ಅಂತ ಕರಿತ ಮಗು ತಾಯಿ ಕರೆದಾಗ ಮಗುನ, ಅದೇ ಇವ್ರಿಗೆ ಒಂಥರ ನೆಗೆಟಿವ್ ಆಗಿ ಕಾಣಿಸಕ್ ಶುರು ಆಗ್ತವೆ. ಸೊ ಈ ರೀತಿಯಾದಂತ ಒಂದು ದಿನನಿತ್ಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬಿದ್ದುಬಿಟ್ಟು ಏನಾಗುತ್ತೆ ಅಂದ್ರೆ, ಅವರು ಒಟ್ಟಾರೆ ವ್ಯಕ್ತಿತ್ವನೇ ಒಂದು ರೀತಿ ಏನ್ ಕಾಂಪ್ರಮೈಸ್ ಅಂತ ಹೇಳ್ತಿರಲ್ಲ, ಆತರ ಆಗ್ಬಿಟ್ಟಿರುತ್ತೆ. ಇದು ಒಂದು ಚಿಂತಾಜನಕವಾದಂತ ವಿಷಯ ಅಂತಾನೆ ನಾನು ಹೇಳ್ತಿಕ್ ಇಷ್ಟಪಡ್ತೀನಿ.
1: ಚಿಂತಾಜನಕ ವಿಷಯ ಅಂದ ತಕ್ಷಣ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಈಗ ಈ ಒಂದು ವಿಷಯದ ಕುರಿತು ತಯಾರಿಕೆ ಮಾಡುವಾಗ ಒಂದು ಸುದ್ದಿಯನ್ನು ನೋಡಿದೆ, ಇತ್ತೀಚಿನ ದಿನಗಳಲ್ಲಿ ಆಗಿರುವ ಘಟನೆ ಅದು. ಮೊಬೈಲ್ ಅಡಿಕ್ಷನ್ ಈ ತರ ಆಗಿದೆ, ಪಾಲಕರು ಏನ್ ಮಾಡಿದ್ರು, ವೈಫೈ ಸ್ವಿಚ್ ಆಫ್ ಮಾಡಿದ್ರು, ರಾತ್ರಿ ಮಗು ಹೋಗಿ ಪಾಲಕರನ್ನೇ ಸಾಯಿಸಿದ್ದಾರೆ, ಅಂತ ಒಂದು ಅಪರಾಧ ಆಗಿದೆ.
2: ಹೌದು,
1: ಏನ್ ಹೇಳಕ್ಕೆ ಇಷ್ಟ?
2: ಖಂಡಿತವಾಗಿ ಅದನ್ನೇ ಹೇಳಿದ್ನಲ್ಲ, ಈಗ ನಾನು ಮಗು ನೋಡ್ತಾ ಇದ್ದಾಗ ನಾವೇನ್ ಮಾಡ್ತೀರಿ, ಅದ ಪೇರೆಂಟ್ ನಾವೂ ಯೋಚನೆ ಮಾಡ್ಬೇಕಾಗತ್ತೆ. ಮಗು, ಈಗ ನಾನು ಒಂದು ಮನಃಶಾಸ್ತ್ರಜ್ಞನಾಗಿ ನಾನು ಹೇಳಬೇಕು ಅಂತಂದರೆ, ಒಂದು ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಒಂದು ಕಡೆ, ಇನ್ನೊಂದು ಮೊಬೈಲ್ನ ಬಗ್ಗೆನೇ ಅಟ್ರಾಕ್ಷನ್ ಒಂದು ಕಡೆ ತಗೊಂಡಾಗ, ಎರಡೂ ಬ್ಯಾಲೆನ್ಸ್ ತಗೊಂಡಾಗ ಖಂಡಿತವಾಗಿ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ನಾವು ಅಧ್ಯಯನ ಮಾಡಿ ನೋಡಿದಾಗ ಎಂಥ ಮಕ್ಕಳು ಜಾಸ್ತಿ ಮೊಬೈಲ್ಗೆ ಅಟ್ರಾಕ್ಷನ್ ಆಗಿರ್ತಾರೆ ಅಂತಂದಾಗ, ನಾನು ಹೇಳಿದ್ನಲ್ಲ, ತಂದೆ ತಾಯಿಗಳು ಡೆಲಿಬರೇಟ್ ಆಗಿ ಅವ್ರಿಗೆ ಅವರ ಲವ್ ಅಫೆಕ್ಷನ್ನು ಕಡಿಮೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಪಾಪ ತಂದೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ತಾಯಿನೂ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಊರಿಂದ ಆಚೆ ಎಲ್ಲೋ ಕೆಲಸ ಮಾಡಿಕೊಂಡು ಇದು ಮಾಡೋ ಪರಿಸ್ಥಿತಿಯಲ್ಲಿ ಅವ್ರಿಗೆ ಮಕ್ಕಳಿಗೆ ಕೊಡಬೇಕಾಗಿತ್ತು ಅಷ್ಟೊಂದು ಲವ್ ಅಫೆಕ್ಷನ್ ಕೊಡಕ್ಕೆ ಆಗದಿರ ಅಂತ ಇರ್ಬೋದು. ಆ ಮಗು ಏನು ಮಾಡುತ್ತೆ, ಆ ಒಂದು ಲವ್ ಅಫೆಕ್ಷನ್ದು ಏನಿದೆ ಆಮೇಲೆ ನ್ಯೂನ್ಯತೆನ ಈ ರೀತಿ ತೀರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಕ್ ಹೋಗ್ತದ್ದು. ಅಯ್ಯೋ ನನ್ನ ಜೊತೆ 24 ಇದು ತಂದೆ ತಾಯಿ ಇಲ್ದಿರೋ ಟೈಮಲ್ಲಿ ಇದು ನನ್ನ ಹತ್ರ ಇದೆ ಅಂತಂದಾಗ ಈ ರೀತಿಯಾದ ಒಂದು ಭಾವನೆಗಳು ಬಂದು ಅದ್ರ ಮೇಲೆ ಅಟ್ರಾಕ್ಷನ್ ಆಗೋಂಥ ಸಾಧ್ಯತೆಗಳು ಅಧಿಕವಾಗಿದೆ. ಇಲ್ಲಿ ನಾನೇನು ಹೇಳೋದು ಅಂತಂದರೆ ಪೇರೆಂಟ್ಸ್ಗಳಿಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಸಾಮೀಪ್ಯ ಖಂಡಿತವಾಗಿ ಇದನ್ನ ದುರ್ಬಲ ಮಾಡುತ್ತೆ. ಅದರಿಂದ ನಾವು ಅಯ್ಯೋ ನಾನು ಆ ಮಗು ಜೊತೆ ಇಲ್ಲ ಅಂದ ತಕ್ಷಣ ಅಲ್ಲ, ಎಷ್ಟಿರ್ತಿರೋ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಲವ್ ಅಫೆಕ್ಷನ್ ಮಾತಾಡಿಸಿ, ಮಕ್ಕಳ ಜೊತೆ ಮಾತಾಡಿಸಿ, ಅವ್ರ ಜೊತೆ ಒಂದಷ್ಟು ಸಮಯ ಕಳೀರಿ, ಅವ್ರ ಮಕ್ಕಳದ್ದು ಆಗು ಏನು ಬೇಕು ಬೇಡ ಅನ್ನೋದನ್ನು ಕೇಳ್ಕೊಳ್ಳಿ. ಅದ್ರ ಜೊತೆ ಒಂದು ಎಸ್ಪೆಷಲಿ ಸಣ್ಣ ಮಕ್ಕಳು ಅಂದಾಗ ಅವರ ತಂದೆ ತಾಯಿಗಳ ಒಂದು ವಾರ್ಮ್ತ್ ಬೇಕು, ಅವ್ರು ಎತ್ಕೊಳ್ಳೋದಾಗಿರ್ಬೋದು, ಅವ್ರ ಅಪ್ಕೊಳ್ಳೋದಾಗಿರ್ಬೋದು, ಮುದ್ದಾಡೋದಾಗಲಿ, ಅವು ಬೇಕು. ಅವೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಕೆಲವು ಕ್ಯಾರೆಕ್ಟರ್ ಕೆಲವು ಮಕ್ಕಳಿಗೆ ಜಾಸ್ತಿ ಬೇಕು, ಕೆಲವು ಮಕ್ಕಳು ಕಡಿಮೆ ಬೇಕು ಅಂತ ಇರುತ್ತೆ. ಅಂಥದ್ದನ್ನು ಅವನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ? ಕೋಪದ ಮುಖಾಂತರ, ಅಥವಾ ಇವರು ಅವರೇನು ಹೇಳಿದ್ದು ಕೆಲಸ ಏನು ಹೇಳ್ತಾರೋ ಅದನ್ನು ಮಾಡದೇ ಇರೋದ್ರ ಮುಖಾಂತರ. ಅವಾಗ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ, ಓ ಮಗು ಎಲ್ಲೋ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ನಮ್ಮಂಥವ್ರ ಒಂದು ಸಹಾಯನೂ ಪಡ್ಕೊಳ್ಬಹುದು, ಅಥವಾ ನಿಮಗೆ ಅದು ಅರಿವು ಆಗುತ್ತೆ ಅದು ಎಲ್ಲ ವ್ಯತ್ಯಾಸ ಆದಂಗೆ ಆಟೋಮೆಟಿಕ್ ಆಗಿ ನೀವು ಜಾಸ್ತಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಅವಾಗ ಇನ್ಸ್ಟೆಡ್ ಆಫ್ ನಾವು ಬೇರೆ ದೂರ ಸರಿಯೋದಕ್ಕಿಂತ ಅಯ್ಯೋ ಕೋಪ ನಾವು ಕೋಪ ಮಾಡ್ಕೊಬಿಡ್ತೀವಿ, ಮಗು ಹಂಗೆ ಅನ್ಬಿಡ್ತಲ್ಲ ಅಂತ ತಕ್ಷಣ ಕೆಲವು ಸತಿ ನಮಗೂ ಬರ್ತವೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಂಗೆ ಇರುತ್ತೆ. ಅದು ಹಂಗೆ ಮಾಡ್ಕೊಳ್ಳೋ ಬದಲಾಗಿ ಇನ್ನೂ ಅದೊಂದು ಹೆಚ್ಚಿನ ಪೇಷನ್ಸು ಇನ್ನೂ ಹೆಚ್ಚಿನವಾದಂಥ ಲವ್ ಅಫೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಖಂಡಿತವಾಗ ಅದು ಮಕ್ಕಳಿಗೆ ರೀಚ್ ಆಗುತ್ತೆ. ನಾನು ಹೇಳ್ತೀನಲ್ಲ, ತಂದೆ ತಾಯಿಗಳ ಪ್ರೀತಿಗಿಂತ ಹೆಚ್ಚಿನದ್ದು ಯಾವುದೂ ಇಲ್ಲ. ಅದ್ರ ಮುಂದೆ ಇದನ್ನು ನಗಣ್ಯ ಆಗುತ್ತೆ. ಅದನ್ನು ನಾವು ಒಂಥರ ಏನು ಯಾವುದೇ ಜಿಪಡತೆ ಇಲ್ದಿರ ಯಥೇಚ್ಛವಾಗಿ ಉಪಯೋಗಿಸ್ಬೇಕು ಅನ್ನೋದನ್ನೇ ನನ್ನ ಸಜೆಷನ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಬಹಳ ಮುಖ್ಯವಾಗಿ ಮಕ್ಕಳು ಕೇಳುವುದಿಲ್ಲ ಅನ್ನೋ ಒಂದು ಬಹಳ ದೊಡ್ಡ ಪ್ರಶ್ನೆ ಪಾಲಕರಲ್ಲಿ ಇರ್ತದೆ. ಆದ್ರೆ ಈ ಒಂದು ವಿಷಯದ ಕುರಿತು ತಯಾರಿ ಮಾಡುವಾಗ ಮಕ್ಕಳು ದ ಕಿಡ್ಸ್ ನೆವರ್ ಲಿಸನ್ ದೇ ಅಬ್ಸರ್ವ್, ಪಾಲಕರು ಏನ್ ಮಾಡ್ತಾರೆ ಅದನ್ನ ಕೇಳುದಿಲ್ಲ, ಅವರು ಅವರನ್ನ ಗಮನಿಸ್ತಾರೆ. ಅಂತ ಸಂದರ್ಭದಲ್ಲಿ ಪಾಲಕರಲ್ಲಿ ಯಾವ ರೀತಿಯ ಬದಲಾವಣೆ ಬೇಕು? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಲಕರು ಕೂಡ ಈ ವ್ಯಸನಕ್ಕೆ ಅಡಿಕ್ಷನ್ಗೆ ಒಳಗಾಗಿದ್ದಾರೆ.
2: ಇಲ್ಲ ಅದನ್ನು ಹೇಳಿದ್ನಲ್ಲ, ಹೆಚ್ಚಿನ ನಾವು ಮುಖ್ಯವಾಗಿ ನಮ್ಮಲ್ಲಿ ಏನಾಗಿದೆ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಇನ್ನೊಬ್ಬರಿಗೆ ಸಜೆಷನ್ ಕೊಡ್ತೀರಿ ಆದರೆ ನಾವು ಅದನ್ನು ಪಾಲಿಸಲ್ಲ. ಮಕ್ಕಳು ಎಸ್ಪೆಷಲಿ ಸಣ್ಣ ಮಕ್ಕಳು ಗಮನಿಸ್ತಾ ಇರ್ತವೆ. ನಾವು ಅನ್ಕೊಂತೀರಿ ನಾವು ಯಾರು ಗಮನಿಸ್ತಾ ಇಲ್ಲ ಅಂತೆಲ್ಲ, ಅದನ್ನು ಅನುಸರಿಸ್ತವೆ. ಅದನ್ನು ಹೇಳೋದಲ್ಲ, ಸಣ್ಣ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಟೀಚರ್ಸ್ ಇರಬಹುದು, ಮತ್ತು ಕ್ಲೋಸ್ ಫ್ರೆಂಡ್ಸ್ ಇರಬಹುದು, ಬಹಳ ಸುಲಭವಾಗಿ ಅನುಕರಣೀಯವಾಗಿರುತ್ತವೆ. ಅದರಿಂದ ನಮಗೆ ಆಸ್ ಅ ಪೇರೆಂಟ್ಸು ನಾವು ಖಂಡಿತವಾಗಿ ಜಾಗೃತ ಮನಸ್ಸಿನಿಂದ ನಾವು ವರ್ತಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಫ್ರೆಂಡ್ಶಿಪ್ ಹೇಳಿದ್ನಲ್ಲ, ಫ್ರೆಂಡ್ಶಿಪ್ ಅನ್ನೋದು ಮುಖ್ಯ ಆಗುತ್ತೆ. ಅದು ಅಂದರೆ ಯಾವ ರೀತಿ ಸ್ನೇಹ ಮಾಡಿರ್ತಾರೆ ಅನ್ನೋದನ್ನು ನಾವು ಗಮನ ಇಟ್ಟು ನಾವು ಅವ್ರಿಗೆ ಒಂದಷ್ಟು ಸಜೆಷನ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಅಲ್ಲೇನಾಗುತ್ತೆ ಅಂತಂದರೆ ನಾವು ಬರೀ ಸಜೆಷನ್ ಕೊಟ್ಬಿಟ್ಟು ನಾವು ಆ ಥರ ಇಲ್ಲದೆ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸಜೆಷನ್ ಅಂತಂದಾಗ ಇವಾಗ ಏನು ಹೇಳಿದ್ರಲ್ಲ, ಶಂಖದಿಂದ ಬಂದ್ರೇ ತೀರ್ಥ ಅಂತ ಹೇಳ್ತೀರಿ ನಾವು. ಯಾಕೆ ಅಂತಂದರೆ ಯಾರು ಏನು ಹೇಳಿದರೆ ಅವ್ರಿಗೆ ಸೂಕ್ತ ಅನ್ನೋದನ್ನು ನಮ್ಗೆ ತಿಳ್ಕೊಳ್ಬೇಕು. ಎಲ್ಲದಕ್ಕೂ ಇವಾಗ ತಾಯಿ ಹೇಳೋ ವಿಷಯನೂ ನಾವು ತಂದೆ ಹೇಳಕ್ಕೆ ಹೋದರೆ ಅದಾಗಲ್ಲ, ಹಾಗೆ ತಂದೆ ಹೇಳೋ ವಿಷಯನ ತಾಯಿ ಹೇಳೋದಕ್ಕಾಗಲ್ಲ, ಹಾಗೆ ಟೀಚರ್ ಹೇಳೋ ವಿಷಯನ ನಾವು ಹೇಳೋಕ್ಕೂ ಆಗಲ್ಲ. ಅವರವ್ರವ್ರವ್ರ ಪಾತ್ರನ ಸರಿಯಾಗಿ ನಿರ್ಸಿದಾಗ ಆಟೋಮೆಟಿಕ್ ಆಗಿ ಅಥವಾ ಅವರ ಗಮನಕ್ಕೆ ತರಬೇಕಾಗತ್ತೆ. ತಂದಾಗ ಆಟೋಮೆಟಿಕ್ ಆಗೋದು ಖಂಡಿತವಾಗಿ ತೊಂದರೆ ಇಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬೋದು.
1: ಅಫ್ಕೋರ್ಸ್
2: ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದ್ರಲ್ಲಿ ಏನೋ ತೊಂದರೆಗಳಿಲ್ಲ ಅಂತ ಹೇಳ್ಬೋದು ನಾನು.
1: ತಮ್ಮ ಉತ್ತರದಲ್ಲಿ ಎರಡು ವಿಷಯ ಹೇಳಿದ್ರಿ, ಅಡ್ವೈಸ್ ಅಂಡ್ ಸ್ನೇಹತನ. ಸ್ನೇಹತನದಲ್ಲಿ ಬಹಳ ಶಕ್ತಿ ಇದೆ ಸರ್. ಯಾವುದೇ ಸಂಬಂಧದಲ್ಲಿ ಸ್ನೇಹತನ ಇದ್ರೆ ಅದರಲ್ಲಿ ಸಕ್ಸಸ್ಫುಲ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ತಾವು ಹೇಳಿದ್ರಿ, ಸ್ನೇಹತನದ ಜೊತೆಗೆ ಅಡ್ವೈಸ್ ಅಂತ. ಇದು ಒಂದು ಜೋಕ್ ಆಗಿದೆ, ಟೇಕ್ ಮೈ ಅಡ್ವೈಸ್ ಎನಿವೇ ಐ ಆಮ್ ನಾಟ್ ಟೇಕಿಂಗ್ ಇಟ್. ನನ್ನ ಒಂದು ಮಾತು ಕೇಳು, ಹೆಂಗೋ ನಾ ಮಾತು ನಾನು ನಂದೇ ಮಾತು ನಾನು ಕೇಳ್ತಾ ಇಲ್ಲ. ಎಸ್ ಸ್ನೇಹಿತರೆ, ಮೊಬೈಲ್ ಅಡಿಕ್ಷನ್, ಮೊಬೈಲ್ ವ್ಯಸನದ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ಶ್ರೀನಿವಾಸ್ ಎಂ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಯೂನಿವರ್ಸಿಟಿ ಬೆಂಗಳೂರಿನಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗೆ ನಾವು ಬರೋಣ, ಮೊಬೈಲ್ ಅಡಿಕ್ಷನ್ಗಳ ಬಗ್ಗೆ, ಅದರ ಒಂದು ದೈಹಿಕ ಮಾನಸಿಕ ಅದರ ಬಗ್ಗೆ ನೀವು ಹೇಳಿದ್ರಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಆಧ್ಯಾತ್ಮಿಕ ಅಂತ ಹೇಳಿದ್ರೆ, ಯಾಕೆ ಈ ಒಂದು ಪದವನ್ನು ಬಳಸಿದ್ರಿ, ಎಷ್ಟು ಇದು ಒಂದು ಮುಖ್ಯ ಇದೆ ಒಂದು ಮನುಷ್ಯನ ಜೀವನದಲ್ಲಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಹೌದು, ಇದು ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ, ಅಲ್ಲಿ ನಮ್ಮ ಒಂದು ವಿಶ್ವ ಆರೋಗ್ಯ ಸಂಸ್ಥೆ. ಆರೋಗ್ಯ ಎಂದರೆ ಏನು? ಆರೋಗ್ಯ ಅಂದಾಗ ಅದರಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾದಂಥ ಆರೋಗ್ಯ ಅಂತ ಹೇಳಿದೆ. ಅಂದರೆ ಈ ನಾಲ್ಕು ಕಾಂಪೊನೆಂಟು ಇನ್ವಾಲ್ವ್ ಆಗಿದೆ ಇಲ್ಲಿ. ನಾವು ಮುಖ್ಯವಾಗಿ ಹೇಳಿದ್ನಲ್ಲ, ದೈಹಿಕವಾಗಿ ಒಂದಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರಿ, ಮಾನಸಿಕವಾಗಿ ಇತ್ತೀಚೆಗೆ ನಾವು ಇಂಪಾರ್ಟೆನ್ಸ್ ಕೊಡೋಕ್ಕೆ ಶುರು ಮಾಡಿದ್ವಿ.
1: ಎಕ್ಸಾಕ್ಟ್ಲಿ ಸರ್.
2: ಸೊ ಅದು ಅದ್ರ ಜೊತೆ ಸಾಮಾಜಿಕ ಆರೋಗ್ಯನೂ ಮುಖ್ಯ. ಸಾಮಾಜಿಕ ಆರೋಗ್ಯ, ನಾವು ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಲ್ ಅನಿಮಲ್ ಅಂತ ಹೇಳ್ತೀರಿ ನಾವು. ಸಮಾಜನ ಬಿಟ್ಟು ನಾವು ಬದುಕಕ್ಕಾಗಲ್ಲ. ಸೊ ಆದರೆ ಅದ್ರ ಜೊತೆ ನಾವು ಸಮಾಜನ ಅರ್ಥಕೊಂಡು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದ ನಾವೇನಾಗುತ್ತೆ, ಸೋಷಲ್ ನೆಟ್ವರ್ಕಿಂಗ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಹೇಳಿದೆ, ಕುಟುಂಬ ಇರ್ಬೋದು, ನಮ್ಮ ಒಂದು ನೆರೆಹೊರೆಯವರು ಇರಬಹುದು, ನಮ್ಮ ಒಂದು ಕಲಿಕೆ ಎಲ್ಲಿ ಕಲಿತಾ ಇದ್ದೀರೋ ಅನ್ನೋ ವಿದ್ಯಾಸಂಸ್ಥೆಗಳಿರಬಹುದು, ಒಟ್ಟಾರೆ

0: ಆಸ್ತಿ ಇರುತ್ತೆ.
1: ಅವಾಗೇನಾಗುತ್ತೆ, ಅವರು ಯಾರು ಏನ್ ಹೇಳ್ತಾರೋ ಅದು ಅವರು ಮನದಟ್ಟಾಗೋ ರೀತಿಯಲ್ಲಿ ಇರುತ್ತೆ. ಅದು ಅದರಿಂದ ಅದಕ್ಕೆ ಸಹವಾಸ ತುಂಬ ಮುಖ್ಯ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಅವರ ಕ್ಲಾಸ್ಮೇಟ್ಸ್, ಯಾಕಂದರೆ ಕ್ಲಾಸ್ಮೇಟ್ಸ್ ಎಂಥವ್ರ ಜೊತೆ ಸಹವಾಸ ಇದೆ, ಅವ್ರದ್ದು ಯಾರಿದ್ದಾರೆ, ಎಲ್ಲೋಗ್ತಾರೆ ಅನ್ನಂಗ ಒಬ್ಬ ಟೀಚರಾಗಿ ಒಬ್ಬ ಪೇರೆಂಟಾಗಿ ಗಮನಿಸಬೇಕಾಗಿರೋದು ಮುಖ್ಯ ಆಗುತ್ತೆ.
2: ಎಷ್ಟು ವಿವರವಾಗಿ ಹೇಳಿದರೆ ಅಲ್ಲೇ ಒಂದು ಇನ್ನೊಂದು ಪ್ರಶ್ನೆ, ಕಮ್ಯುನಿಕೇಷನ್ ಎಷ್ಟು ಮುಖ್ಯ? ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ದುಃಖ ಸುಖ ಯಾವುದೇ ಒಂದು ಇಮೋಷನ್ ಇದ್ದರೆ ಸ್ಟೇಟಸ್ ಮುಖಾಂತರ ನಾವು ಹೇಳ್ಕೋತೇವೆ, ಆದರೆ ಅದು ಯಾರೊಂದಿಗೆ ಹೋಗಿ ಮಾತನಾಡುವುದಿಲ್ಲ. ಕಮ್ಯುನಿಕೇಷನ್ ಎಷ್ಟು ಮುಖ್ಯ?
1: ಹೌದು, ಬಹಳ ಮುಖ್ಯ. ನಾವಿವಾಗ ಯಾವುದೇ ಒಂದು ತೊಂದರೆ ಅಂತ, ಈಗ ನನಗೊಂದು ಯಾವುದೋ ತೊಂದರೆ ಆಗಿದೆ ಅಂದರೆ ಹೇಗೆ ನಾನು ಅದನ್ನು ಕನ್ವೆ ಮಾಡ್ತೀನಿ? ಎರಡೇ ಮುಖಾಂತರ. ಒಂದು ಎರಡು ರೀತಿ ಏನು ಕಮ್ಯುನಿಕೇಷನ್ ಅಂತಂದ್ರೆ, ಎರಡು ಥರ. ಒಂದು ಸಂವಹನ ಅಂತ ಕನ್ನಡದಲ್ಲಿ ನಾವು ಹೇಳ್ತೀರಿ, ಅದು ನಮ್ಮ ಒಂದು ಭಾಷೆ ಮುಖಾಂತರ, ಶಾಬ್ದಿಕ ಮುಖಾಂತರ ಇದು ಮಾಡ್ತೀರಿ. ಇನ್ನೊಂದು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀರಿ, ಆ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ನಮ್ಮ ಒಂದು ಅಹಂಭಾವಗಳನ್ನ ಇನ್ನೊಬ್ಬರಿಗೆ ಕನ್ವೆ ಮಾಡ್ತೀರಿ.
2: ವೆರಿ ನೈಸ್.
1: ಈಗ ನಮ್ಮ ಒಂದು ಇಂಡಿಯನ್ ಕಾಂಟೆಕ್ಸ್ಟ್ ಹೆಂಗಿದೆ ಅಂತಂದ್ರೆ, ನಾವು ಏನೇ ಒಂದು ತೊಂದರೆ ಇದಕ್ಕೆ ಅದನ್ನ ಹೇಳ್ಕೊಳ್ಳಲ್ಲ ನಾವು. ಒಂಥರ ನಾವೆಲ್ಲ ಒಂಥರ ಬೇಸಿಕಲಿ ಒಂಥರ ಕ್ಲೋಸ್ ಸೊಸೈಟಿ ನಮ್ಮ. ಆ ಕ್ಲೋಸ್ ಸೊಸೈಟಿ ಆಗಿರೋದ್ರಿಂದ ಅಯ್ಯೋ ನಾನೇನು ಹೇಳ್ಕೊಂಡ್ರೆ ಬೇರೆಯವ್ರು ಏನು ಅನ್ಕೊಂತಾರೋ ಅನ್ನೋ ಒಂದು ಭಾವನೆ ಇರುತ್ತೆ. ನಾವು ಈಗ ಉದಾಹರಣೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಯಾವುದೇ ಮಕ್ಕಳನ್ನ ನಾವು ಕ್ಲಾಸಲ್ಲಿ ಇರುವಾಗ ಅಷ್ಟೇ ಮಕ್ಕಳಿಗೆ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಿ, ಯಾರು
2: ಮಾತಾಡೋದಿಲ್ಲ.
1: ಅವ್ರಿಗೆ ಗೊತ್ತಿರುತ್ತೆ, ಉತ್ತರ ಗೊತ್ತಿದ್ರು ಅವ್ರಿಗೆ ಅಯ್ಯೋ ಹೇಳಿದ್ರೆ ಏನನ್ ನನ್ನ ಟೀಚರ್ ಏನ್ ಅನ್ಕೊಂತಾರೋ, ನನ್ನ ಕ್ಲಾಸ್ಮೇಟ್ಸ್ ಏನ್ ಅನ್ಕೊಂತಾರೋ, ಅಥವಾ ನಾನ್ ಸರಿ ಹೇಳ್ತಾ ಇದ್ದೀನಿ ತಪ್ಪು, ಈ ರೀತಿಯಾದಂತ ಭಾವನೆಗಳು ಇರ್ತವೆ. ಸೊ ಆ ಇನ್ಹಿಬಿಷನ್ ಇಲ್ದಿರ ಬರ್ಬೇಕಾಗುತ್ತೆ. ಇದೇ ಒಂದು ಒಂದು ಕಠಿಣವಾದ ಪರಿಸ್ಥಿತಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅವರ ಮನಸ್ಸಿನ ಒಳ ಹೊಕ್ಕಿ ಅವರು ಏನ್ ತೊಂದರೆ ಆಗ್ತಾ ಇರ್ಬೇಕಂದ್ರೆ ನಿಜವಾಗ್ಲೂ ಇದು ಚಾಲೆಂಜಿಂಗ್ ಸಿಚುಯೇಷನ್. ಇದು ಒಂದು. ಎರಡನೇದೇನು ಹೇಳೋದಲ್ಲ, ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರು ಕೆಲವರು ಹೇಳೋದಲ್ಲ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ. ಇವಾಗ ಉದಾಹರಣೆಗೆ ನಾನು ಏನೋ ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಸಂವಹನ ಮಾಡ್ತೀನಿ, ನೋಡಪ್ಪ ಹಿಂಗೆ ಹಿಂಗೆ ಅಂತಂದಾಗ ಒಂದು ಸುಮ್ಮನೆ ಹಿಂಗೆ ತಲೆ ಹಿಂಗೆ ಸೈಡ್ ಹೇಳಿದ್ರೆ ಅದು ಗೊತ್ತಾಗುತ್ತೆ, ನನಗೆ ಇಂಟ್ರೆಸ್ಟ್ ಇಲ್ಲ. ಅಥವಾ ನೀವು ಹೇಳಿದಾಗ ಹಿಂಗೆ ತಲೆ ಹಿಂಗೆ ತಿರ್ಸ್ಕೊಂಡು ಎಲ್ಲೋ ನೋಡ್ತಾರೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ, ಅದು ಸೈನ್ ಲ್ಯಾಂಗ್ವೇಜ್. ಅದು ಓಹೋ ನನಗೆ ಇಂಟ್ರೆಸ್ಟ್ ಇದೆಯೋ ಅಥವಾ ಇಂಟ್ರೆಸ್ಟ್ ಇದೆ ಅಥವಾ ಕ್ಯೂರಿಯಾಸಿಟಿ, ನೀವು ಹೇಳ್ತಾ ಇದ್ದಾಗ ಕಣ್ಣು ಬಿಟ್ಕೊಂಡು ಒಂದೇ ತದೇಕಚಿತವಾಗಿ ನೋಡ್ತಾರೆ ನಾವು. ಆದರೆ ಅವಾಗ ಅವರು ಓ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ಓ ತಿಳ್ಕೊಳ್ಬೇಕು ಅನ್ನೋ ಒಂದು ಆ ಮೋಟಿವೇಶನ್ ಇರುತ್ತೆ. ಸೊ ಇದನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಮುಖಾಂತರನೂ ಅವ್ರು ಕನ್ವೆ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಹೇಳಿದ್ರೆ ಕಣ್ಣಿಂದನೇ ನಾವು ಎಲ್ಲಾನು ಭಾವನೆಯನ್ನು ವ್ಯಕ್ತಪಡಿಸ್ತೀರಿ ಅಂತ ಹೇಳ್ತೀರಲ್ವಾ, ನಮ್ಮ ಲವ್ ಲವ್ ಇರ್ಬೋದು, ಅಫೆಕ್ಷನ್ ಇರ್ಬೋದು,
2: ಕಣ್ಣಿಂದನೇ
1: ಎಲ್ಲ. ಸೊ ಇದು ನ್ಯಾಚುರಲ್, ಮಕ್ಕಳಲ್ಲ ಅದು ಇನ್ನೂ ಸ್ಟ್ರಾಂಗ್ ಇರ್ತವೆ. ಯಾವುದು ಅದು ನಿಜವಾದ ಒಂದು ಪ್ರೀತಿ ಅಥವಾ ಇನ್ನೊಂದು ಯಾವುದು ಫೇಕ್ ಲವ್ ಅಫೆಕ್ಷನ್ ಅಂತಿರಲ್ಲ, ನೀವು 3 ತಿಂಗಳು ಮಕ್ಕಳಿಂದ ಡೆವಲಪ್ ಆಗುತ್ತೆ ಅಂತ ನಮ್ಮ ಸೈಕಾಲಜಿಲಿ ನಾವು ಹೇಳ್ತೀವಿ.
2: ಫ್ಯಾಬುಲಸ್.
1: ಸೊ ಅದರಿಂದ ಅದು ಮುಖ್ಯ, ನಮ್ಮ ಬಾಡಿ ಲ್ಯಾಂಗ್ವೇಜ್ನು ಮುಖ್ಯ ಆಗುತ್ತೆ. ನಾವು ಯಾಕಂದರೆ ಮಗುವಿಗೆ ನಾವು ಬೈದೇ ಹೇಳಬೇಕು ಅಂತಂದರೆ ಅದರ ಶಬ್ದದ ಮುಖಾಂತರನೇ ಕನ್ವೆ ಮಾಡಬೇಕು ಅಂತಿಲ್ಲ, ಹೇಳಿದ ನಿಮ್ಮ ಹಾವಭಾವ ನಿಮ್ಮ ವರ್ತನೆ ಕನ್ವೆ ಮಾಡುತ್ತೆ. ಸೊ ಅದರಿಂದ ನಮ್ಮ ವರ್ತನೆನೂ ಮುಖ್ಯ ಆಗುತ್ತೆ, ಆ್ಯಸ್ ಅ ಪೇರೆಂಟ್ ಅಥವಾ ಕೇರ್ಟೇಕರ್ ಇರಬಹುದು ಅಥವಾ ಯಾರು ಪೋಷಕರಾಗಿರ್ಬೋದು ಯಾರಾದರೂ ಆಗಿರ್ಬೋದು.
2: ಡಾಕ್ಟರ್ ಸರ್, ಒಂದಾನೊಂದು ಕಾಲದಲ್ಲಿ ಸಿನಿಮಾ ಅಂದರೆ ಮನರಂಜನೆಗಿತ್ತು. ಆ ಸಿನಿಮಾ 3 ಅವರ್ ಇರ್ತಿತ್ತು. ಆ 3 ಅವರ್ ಸಿನಿಮಾ ಮುಗಿದ ತಕ್ಷಣ ನಮಗೆ ಆ 1 ಲೈನ್ ಸ್ಟೋರಿ ಗೊತ್ತಾಗ್ತಿತ್ತು. 3 ಅವರ್ ಸ್ಟೋರಿ, 1 ಲೈನ್ ಸ್ಟೋರಿಯನ್ನು 3 ಅವರ್ ತೋರಿಸ್ತಿದ್ರು. ಅದೇ 30 ಸೆಕೆಂಡ್ನಲ್ಲಿ ಬಂದುಬಿಟ್ಟಿದೆ ವಿತ್ ರೆಸ್ಪೆಕ್ಟ್ ಟು ಸ್ಕ್ರೋಲಿಂಗ್ ರೀಲ್ಸ್. ಈ ಒಂದು ಕಾರಣಕ್ಕೆ ಅದೇ ಚಿತ್ರಮಂದಿರಗಳಲ್ಲಿ ಇಂಟರ್ವೆಲ್ ಇದ್ದಾಗಲೂ ಕೂಡ ಕೆಲವೊಬ್ಬರು ಸ್ಕ್ರೋಲ್ ಮಾಡ್ತಿರ್ತಾರೆ. ಅಂದರೆ ಆ ನಮೂನೆ ಬ್ರೈನ್ ಸಿಮ್ಯುಲೇಷನ್ ಬೇಕು ಅವರಿಗೆ. ಡಯಟ್ ಬಗ್ಗೆ ಮಾತನಾಡೋಣ ಸರ್. ಈ ಒಂದು ಸ್ಕ್ರೀನ್ ಅಡಿಕ್ಷನ್ಗೆ ಏನಾದರೂ ಡಯಟ್ ಇದೆಯಾ? ಡಿಜಿಟಲ್ ಡಯಟ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ?
1: ಡಯಟ್ ಅಂತಂದ್ರೆ ನಾನು ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ. ಆದ್ರೂ ನಾನು ಹೇಳೋದು ಒಂದು ಆರೋಗ್ಯಕರವಾದಂತಹ ಲೈಫ್ ಸ್ಟೈಲ್ ಅಂತ ಹೇಳ್ತೀರಲ್ಲ, ಅದನ್ನ ನಾವು ರೂಢಿಸ್ಕೊಳ್ಬೇಕಾಗ್ತವೆ. ಯಾಕಂತಂದ್ರೆ ನಾವು ದೈಹಿಕ ಆರೋಗ್ಯ ಇಟ್ಕೊಳ್ಳೋಕ್ಕೋಸ್ಕರ ಹೇಳಿದಾಗ ವ್ಯಾಯಾಮ ಇರಬಹುದು, ಯೋಗ ಇರಬಹುದು, ಎಕ್ಸಸೈಸ್ ಅಂತ ಏನು ಹೇಳ್ತೀರಿ, ಏನಾದರೂ ಆಗಲಿ ಅದು ದೈಹಿಕವಾಗಿ ಒಂದು ಕೆಲಸ ಕೊಡುವಂಥದ್ದಾಗಿರ್ಬೋದು, ಅಂಥ ಒಂದು ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಬೇಕಾಗುತ್ತೆ. ಎರಡನೇದು ಹೇಳಿ ಮಾನಸಿಕ ಆರೋಗ್ಯನ ಇಟ್ಕೊಳ್ಳೋದಕ್ಕೆ ಹೆಲ್ಪಿಂಗ್ ಬಿಹೇವಿಯರ್ ಅಂತ ಹೇಳ್ತೀರಿ ನಾವು, ಅಥವಾ ಇನ್ನೊಂದು ಒಂದು ಸಮಾಜಮುಖಿಯಾದಂಥ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಂತಾಗಿರ್ಬಹುದು, ಅಥವಾ ಒಂದು ಮಕ್ಕಳು ಸಣ್ಣ ಮಕ್ಕಳಾಯಿತು ಅಂತಂದರೆ ಕೋಆಪರೇಟಿವ್ ಬಿಹೇವಿಯರ್, ಒಬ್ಬರ ಜೊತೆ ಸೇರಿಕೊಂಡು ನಾವು ಹೇಗೆ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ದೇಶ ಬಹಳ ವಿಭಿನ್ನವಾದಂಥ ದೇಶ, ಯಾಕಂದರೆ ಭಾಷೆ ಆಗಿರ್ಬೋದು, ನಮ್ಮ ಆಚರಣೆಗಳಾಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು, ಇಂಥದ್ರಲ್ಲಿ ಎಲ್ಲರ ಜೊತೆನೂ ಸೇರಿಕೊಂಡು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ, ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದು ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಅವರ ಜೊತೆ ಅರಿವಿನ ಮೂಡಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಆ ಇದರಿಂದ ಅದು ಅದೇ ಹೆಲ್ಪ್ ಆಗುತ್ತೆ ನಮಗೆ, ಇಲ್ಲಾಂತಂದ್ರೆ ವ್ಯತ್ಯಾಸ ಆಗುತ್ತೆ. ಈಗ ಮನೆಯಲ್ಲಿ ನಾವು ಒಂದೇನೋ ಆಚರಣೆ ಮಾಡ್ತಾ ಇರ್ತೀರಿ, ಬಟ್ ಆಚೆ ಬಂದಾಗ ಡಿಫ್ರೆಂಟ್ ಆಗಿರುತ್ತೆ ಸಿಚುಯೇಷನ್. ಮನೆಯಲ್ಲೂ ಏನಿದೆ ಆಚೆನೂ ಯಾವ ಥರ ಇದೆ ಅನ್ನೋದು ಒಂದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡ್ತಾರೆ, ಬಯಲು ಹೇಳಿದ ತಕ್ಷಣ ಗೊತ್ತಾಗೋದಿಲ್ಲ ಅಂತ ಒಂದು

0: ಸಿಚುಯೇಷನ್ಗಳಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದು, ತೋರಿಸೋದಾಗಲಿ, ಮಾಡೋದು, ಇನ್ವಾಲ್ವ್ ಮಾಡೋದಾಗಲಿ, ಆದಾಗ ಏನಾಗುತ್ತೆ ಅಂದರೆ ಅದು ಹೆಲ್ಪ್ ಆಗುತ್ತೆ, ಕೋಪ್ ಅಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕೋಪ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗುವಂಥ ಸಿಚುಯೇಷನ್ನು. ಕೆಲವು ಸತಿ ಮಕ್ಕಳು ಏನಾಗುತ್ತೆ ಅದಕ್ಕೆ ಅಡ್ಜಸ್ಟೇ ಆಗೋದಿಲ್ಲ. ನಾವು ಸ್ಕೂಲಿಗೆ ಬಂದು ಇದು ಯಾಕೆ ಅಡ್ಜಸ್ಟ್ ಆಗಲ್ಲ, ಮನೇಲಿ ಆ ಥರ ಇದೆ, ಇಲ್ಲೇ ಆಗ್ತಾರೆ, ಹಿಂಗಿದೆ ಅಂದಾಗ ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ಒಂದು ವಿವರಣೆಯನ್ನು ಕೊಡಬೇಕಾಗುತ್ತೆ. ಆ ವೈಜ್ಞಾನಿಕವಾದ ವಿವರಣೆಯನ್ನು ಕೊಟ್ಟಿಲ್ಲ ಅಂದಾಗ ಮಗುಗೆ ಏನಾಗುತ್ತೆ ಅಂತಂದರೆ ಆ ವ್ಯತ್ಯಾಸ ಗೊಂದಲ, ಆವಾಗಲೇ ಹೇಳೋದನ್ನ, ಗೊಂದಲಗಳು ಸೃಷ್ಟಿ ಆಗ್ತವೆ. ಗೊಂದಲಗಳು ಸೃಷ್ಟಿ ಆದಾಗ ಏನಾಗುತ್ತೆ ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತವಾಗ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅದು
1: ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ಬಹಳಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ರಿ. ವಿತ್ ರೆಸ್ಪೆಕ್ಟ್ ಟು ದಾಟ್, ಈಗ ಈ ಮೊಬೈಲ್ ಅಡಿಕ್ಷನ್ ದಿಂದ ಹೊರಗೆ ಬರಲಿಕ್ಕೆ ಆಚೆ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊಬೈಲ್ ಫ್ರೀ ಆಗಬೇಕು ಅಂತ ಇದ್ದಾರೆ, ಬಟ್ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಬಹಳಷ್ಟು ಕೆಲಸ ಮೊಬೈಲ್ ಮಾಡ್ತಾ ಇದೆ. ಹೋದ್ರೆ ಅದನ್ನ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನಾನು ಮೊಬೈಲ್ ಮಾಡ್ತು ಅಂತಂದ್ರೆ ಶಾಲಾ ದಿನಗಳಲ್ಲೇ, ಮುಂದೆ ಅದನ್ನ ಕಡಿಮೆ ಮಾಡಬಹುದು. ನಾನು ಹೇಳೋದು ಟೋಟಲಿ ಟೆಕ್ನಾಲಜಿಯಿಂದ ನಾವು ದೂರ ಹೋಗೋದಕ್ಕೆ ಆಗೋದಿಲ್ಲ, ಬಟ್ ಅದನ್ನ ತೊಂದರೆಗಳು ಹೇಳದಲ್ಲ, ಅದು ದೇಹದ ಮೇಲಾಗಿರುವುದು, ಮನಸ್ಸಿನ ಮೇಲಾಗಿರುವುದು, ಸಮಾಜದ ಮೇಲೆ ನೆಗೆಟಿವ್ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ತಡೆಗಟ್ಟೆ ಮಾಡಬಹುದು ಖಂಡಿತವಾಗಿದ್ದೇನೆ.
1: ಸ್ನೇಹಿತರೆ, ಇದಾಗಿತ್ತು ಮೊಬೈಲ್ ಅಡಿಕ್ಷನ್, ಸ್ಕ್ರೀನ್ ಅಡಿಕ್ಷನ್ ಅಥವಾ ಮೊಬೈಲ್ ವ್ಯಸನದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಶ್ರೀನಿವಾಸ್ ಎಂ, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಜ್ಞಾನಭಾರತಿ ಕ್ಯಾಂಪಸ್, ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಿನಿಂದ. ಡಾಕ್ಟರ್ ಸರ್,
2: ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ ಬೇಗ.
3: ಕ್ಯಾನ್ಸರ್ ಕೋಣತ್ಯಾಹೀ ಪ್ರಕಾರಚಾ ಅಸೋ, ಅತ್ಯಾಧುನಿಕ ಉಪಚಾರ ಏಕಾಚ ಛತಾಖಾಲಿ ಭೇಟತೆ.
2: ಪ್ರಥಮಸ್ ಉತ್ತರ ಕರ್ನಾಟಕ ಮಧ್ಯೆ ಬೇಗ.
4: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
5: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
4: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
5: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
4: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
6: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 776-047-7279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
7: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab, and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 to 10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
2: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18 ರಿಂದ 50 ವರ್ಷಗಳು.
1: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18 ರಿಂದ 70 ವರ್ಷಗಳು.
2: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18 ರಿಂದ 40 ವರ್ಷಗಳು.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळालाय. याची पात्रता वय वर्ष 3 वर्षाखालील मुले, गंभीर ते अतिगंभीर, श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग, OBD नंबर 16 येते. आज नोंदणी करा, मोफत तपासणीची संधी मिळवा.
2: चिकोडिया KLE कॉलेज ऑफ इंजिनियरिंग अँड टेक्नॉलॉजि KLECET 2026 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. PPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College, Umbergavi, 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
2: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ May 31 ಒಳಗೆ ಸ್ವಯಂ ಚಾಲಿತವಾಗಿ ನಡೆಯುತ್ತದೆ.
1: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2,00,000 ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2,00,000 ರೂಪಾಯಿಗಳವರೆಗೆ.
1: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಳಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಅ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್, 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 companies, including Infosys, Tata Group and Wipro. Special coaching is provided for UPSC, KPSC and GATE, along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.klecet.edu.in.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2 ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ. ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೆಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲೆಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9 ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18 ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2 ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ದಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯಿತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ಧತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು 1 ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047 ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಗ್ಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನು ಒಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಓರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ, ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ, ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: बीएम कंकणवाडी आयुर्वेद हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ञ डॉक्टरांकडून दिले जातील. केएलबीएम कंकणवाडी आयुर्वेद हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलबीएम कंकणवाडी आयुर्वेद हॉस्पिटल आणि महाविद्यालय शहापूर बेळगाव. फोन नंबर 08312486286.
5: बेळगावचा नवा माणाचा शिखर, लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत, सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमचे स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ. माहेश्वरी अंध मुला मुलींच्या शाळेमध्ये 2026 आणि 2027 या नूतन वर्षासाठी प्रवेश प्रक्रिया सुरू झाली आहे. 1 ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्यांचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98212. Visit kcpt.kaher.edu.in. KLE College of Physiotherapy, empowering your future in healthcare.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಬಿಎಎಂಎಸ್ ಎರಡನೆಯ ವರ್ಷದ ವಿದ್ಯಾರ್ಥಿನಿ ಶ್ರದ್ಧಾ ಹಿರೇಮಠ ಅವರು ಆಯುರ್ವೇದದ ಪ್ರಕಾರ ಉಪವಾಸದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ.
1: ನಮಸ್ಕಾರ ಎಲ್ಲರಿಗೂ, ನಾನು ಶ್ರದ್ಧಾ ಹಿರೇಮಠ, ಬಿಎಂಎಸ್ ಸೆಕೆಂಡ್ ಪ್ರಾಫ್, ಕೇಲಿ ಕಂಕನವಾಡಿ ಕಾಲೇಜಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಾತನಾಡಲು ಆಯ್ಕೆ ಮಾಡಿಕೊಂಡ ವಿಷಯ ಆಯುರ್ವೇದದ ಪ್ರಕಾರ ಉಪವಾಸದ ಮಹತ್ವ. ಉಪವಾಸ ಎಂಬ ಪದದ ಅರ್ಥ ನೋಡಿದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸಿಸುವುದು, ಅಂದರೆ ದೇವರ ಹತ್ತಿರ ಇರಲು ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿಡಲು ಮಾಡುವ ಒಂದು ಕ್ರಮವೇ ಉಪವಾಸ. ಆಯುರ್ವೇದದಲ್ಲಿ ಉಪವಾಸ ಎಂದರೆ ಏನು? ಆಯುರ್ವೇದದಲ್ಲಿ ಉಪವಾಸವನ್ನು ಲಘು ಆಹಾರ ಅಥವಾ ಆಹಾರ ನಿಯಂತ್ರಣ ಎಂದು ಪರಿಗಣಿಸಲಾಗಿದೆ. ಇದು ಕೇವಲ ಆಹಾರ ತ್ಯಜಿಸುವುದಲ್ಲ, ದೇಹದ ಜೀರ್ಣಕ್ರಿಯೆ ವಿಶ್ರಾಂತಿ ನೀಡುವ ವಿಧಾನ. ಅಗ್ನಿ ಮತ್ತು ಉಪವಾಸ. ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ಒಂದು ಪ್ರಮುಖ ಶಕ್ತಿ ಇದೆ, ಅದನ್ನು ಅಗ್ನಿ ಎಂದು ಕರೆಯುತ್ತಾರೆ. ಈ ಅಗ್ನಿ ನಮ್ಮ ಆಹಾರವನ್ನು ಜೀರ್ಣಿಸಿ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಆದರೆ ನಾವು ಹೆಚ್ಚು ಅಥವಾ ತಪ್ಪಾದ ಆಹಾರ ಸೇವಿಸಿದಾಗ ಈ ಅಗ್ನಿ ದುರ್ಬಲವಾಗುತ್ತದೆ. ಆಗ ದೇಹದಲ್ಲಿ ಆಮ ಅಂದರೆ ಟಾಕ್ಸಿನ್ಸ್ ಸೃಷ್ಟಿಯಾಗುತ್ತದೆ. ಉಪವಾಸ ಮಾಡುವುದರಿಂದ ಅಗ್ನಿ ಪುನಃ ಬಲವಾಗುತ್ತದೆ, ಆಮ ನಾಶವಾಗುತ್ತದೆ, ದೇಹ ಶುದ್ಧವಾಗುತ್ತದೆ. ದೋಷಗಳ ಸಮತೋಲನ. ಆಯುರ್ವೇದದಲ್ಲಿ ಮೂರು ಮುಖ್ಯ ದೋಷಗಳಿವೆ: ವಾತ, ಪಿತ್ತ, ಕಫ. ಉಪವಾಸವು ಈ ದೋಷಗಳನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಕಫದೋಷ ಹೆಚ್ಚಾದಾಗ ಉಪವಾಸ ಬಹಳ ಉಪಯುಕ್ತ. ಉಪವಾಸದ ಪ್ರಯೋಜನಗಳು: ಜೀರ್ಣಕ್ರಿಯೆ ಸುಧಾರಣೆ, ದೇಹದ ತೂಕ ನಿಯಂತ್ರಣ, ಮನಸ್ಸಿನ ಶಾಂತಿ, ರೋಗ ನಿರೋಧಕ ಶಕ್ತಿ ಹೆಚ್ಚರ, ದೇಹದ ಡಿಟಾಕ್ಸಿಫಿಕೇಶನ್. ಯಾವಾಗ ಉಪವಾಸ ಮಾಡಬಾರದು? ಆಯುರ್ವೇದದ ಪ್ರಕಾರ ಎಲ್ಲರಿಗೂ ಉಪವಾಸ ಸೂಕ್ತವಲ್ಲ. ಈ ಸಂದರ್ಭದಲ್ಲಿ ಉಪವಾಸ ತಪ್ಪಬೇಕು. ಗರ್ಭಿಣಿಯರು, ಮಕ್ಕಳು, ತುಂಬಾ ದುರ್ಬಲ ವ್ಯಕ್ತಿ, ಕೆಲವು ರೋಗಿಗಳಲ್ಲಿ ಉಪವಾಸ ತಪ್ಪಬೇಕು. ಉಪವಾಸ ಮಾಡುವ ಸರಿಯಾದ ವಿಧಾನ: ಸಂಪೂರ್ಣವಾಗಿ ಉಪವಾಸ ಮಾಡುವ ಬದಲು ಲಘು ಆಹಾರ ತೆಗೆದುಕೊಳ್ಳಬೇಕು. ಉದಾಹರಣೆಗೆ ಹಣ್ಣು, ಸೂಪ್, ಗಂಜಿ. ಸಾಕಷ್ಟು ನೀರು ಕುಡಿಯಬೇಕು, ಮನಸ್ಸನ್ನು ಶಾಂತವಾಗಿಡಬೇಕು. ಈಗ ನಾವು ಆಧ್ಯಾತ್ಮಿಕ ಮಹತ್ವವನ್ನು ನೋಡೋಣ. ಉಪವಾಸವು ಕೇವಲ ದೇಹಕ್ಕೆ ಮಾತ್ರವಲ್ಲ, ಮನಸ್ಸು ಮತ್ತು ಆತ್ಮಕ್ಕೂ ಶುದ್ಧತೆ ನೀಡುತ್ತದೆ. ಆಯುರ್ವೇದದಲ್ಲಿ ಉಪವಾಸದ ತತ್ವಗಳು: ಆಯುರ್ವೇದವು ತ್ರಿದೋಷ ಸಿದ್ಧಾಂತವನ್ನು ಆಧರಿಸಿದೆ, ವಾತ, ಪಿತ್ತ, ಕಫ. ಉಪವಾಸ ಮಾಡುವ ವಿಧಾನವು ಈ ದೋಷಗಳ ಸಮತೋಲನವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಪ್ರಕ್ರಿಯೆಯನ್ನು ಮುಂದುವರಿಬೇಕು. ವಾತದೋಷ: ದೀರ್ಘ ಉಪವಾಸ ಸೂಕ್ತವಲ್ಲ, ಹಗುರವಾದ ಆಹಾರ, ಸೂಪ್, ಗಂಜಿ ತೆಗೆದುಕೊಳ್ಳಬೇಕು. ಪಿತ್ತದೋಷ: ಹೆಚ್ಚು ಉಪವಾಸದಿಂದ ಅಸಿಡಿಟಿ ಹೆಚ್ಚಾಗಬಹುದು, ಅದಕ್ಕಾಗಿ ಹಣ್ಣುಗಳು, ತಣ್ಣನೆಯ ಪಾನಿಗಳನ್ನು ಸೇವಿಸಬೇಕು. ಕಫದೋಷ: ಉಪವಾಸ ಬಹಳ ಪ್ರಯೋಜನಕಾರಿ, ಬಿಸಿ ನೀರು, ಹರ್ಬಲ್ ಡ್ರಿಂಕ್ಸ್ ಉಪಯುಕ್ತ. ಉಪವಾಸದ ವಿಧಗಳು: ಆಯುರ್ವೇದದಲ್ಲಿ ಉಪವಾಸವನ್ನು ಹಲವು ರೀತಿಯಲ್ಲಿ ಮಾಡಬಹುದು. ಒಂದು, ಲಘು ಉಪವಾಸ: ಹಗುರವಾದ ಆಹಾರವನ್ನು ಮಾತ್ರ ತೆಗೆದುಕೊಳ್ಳುವುದು. ಜಲ ಆಹಾರ ಉಪವಾಸ: ಹಣ್ಣುಗಳು ಮತ್ತು ಜ್ಯೂಸ್ ಮಾತ್ರ ಸೇವಿಸುವುದು. ನಿರಾಹಾರ ಉಪವಾಸ: ಪೂರ್ಣವಾಗಿ ಆಹಾರವಿಲ್ಲದೆ ಇರುವುದು, ಇದು ಜಾಗ್ರತೆಯಿಂದ ಮಾಡಬೇಕು. ಏಕೀಭುಕ್ತ ಉಪವಾಸ: ದಿನಕ್ಕೆ ಒಂದು ಸಲ ಮಾತ್ರ ಊಟ ಮಾಡುವುದು. ಉಪವಾಸದ ಲಾಭಗಳು: ಜೀರ್ಣಕ್ರಿಯೆ ಸುಧಾರಣೆ: ಉಪವಾಸದಿಂದ ಅಗ್ನಿ ಅಂದರೆ ಡೈಜೆಸ್ಟಿವ್ ಫೈರ್ ಬಲವಾಗುತ್ತದೆ. ವಿಷ ಪದಾರ್ಥಗಳ ನಿವಾರಣೆ: ತೂಕ ಇಳಿಕೆ. ಉಪವಾಸದ ನಿಯಮಗಳು: ಉಪವಾಸಕ್ಕೆ ಮುನ್ನ ಹಗುರವಾದ ಆಹಾರ ತೆಗೆದುಕೊಳ್ಳಬೇಕು, ಉಪವಾಸದ ಸಮಯದಲ್ಲಿ ಸಾಕಷ್ಟು ನೀರು ಕುಡಿಯಬೇಕು, ಶರೀರದ ಶಕ್ತಿ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು, ಉಪವಾಸ ಮುಗಿಸಿದ ನಂತರ ನಿಧಾನವಾಗಿ ಆಹಾರ ಸೇವನೆ ಪ್ರಾರಂಭಿಸಬೇಕು. ಉಪವಾಸ ಮತ್ತು ಮನಸ್ಸಿನ ಸಂಬಂಧ: ಆಯುರ್ವೇದದ ಪ್ರಕಾರ ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿವೆ. ಉಪವಾಸವು ಮನಸ್ಸಿನ ಶುದ್ಧೀಕರಣಕ್ಕೂ ಸಹಾಯ ಮಾಡುತ್ತದೆ. ಧ್ಯಾನ ಮಾಡುವುದು, ಯೋಗಾಭ್ಯಾಸ, ಸಾತ್ವಿಕ ಚಿಂತನೆ. ಈಗ ನಾವು ಆಧುನಿಕ ವಿಜ್ಞಾನ ಮತ್ತು ಉಪವಾಸದ ಸಂಬಂಧವನ್ನು ನೋಡಿಕೊಳ್ಳೋಣ. ಆಧುನಿಕ ವಿಜ್ಞಾನವು ಕೂಡ ಉಪವಾಸದ ಮಹತ್ವವನ್ನು ಒಪ್ಪಿಕೊಂಡಿದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಗ ಜನಪ್ರಿಯವಾಗಿದೆ. ಇತರ ಲಾಭಗಳು: ಮೆಟಾಬಾಲಿಸಂ ಸುಧಾರಣೆ, ಇನ್ಸುಲಿನ್ ಸಂವೇದನೆ. ಆಯುರ್ವೇದದ ಪ್ರಕಾರ ಉಪವಾಸದಲ್ಲಿ ಆಹಾರ, ಪ್ರಮಾಣ ಮತ್ತು ಸಮಯ, ಆಹಾರದ ಪ್ರಮಾಣ. ಆಯುರ್ವೇದದಲ್ಲಿ ಮಾತ್ರಾಶಿತಿ ಎಂಬ ತತ್ವ ಬಹಳ ಮುಖ್ಯ. ಅಂದರೆ ತಿನ್ನುವ ಪ್ರಮಾಣ ಸರಿಯಾಗಿರಬೇಕು. ಸಾಮಾನ್ಯ ನಿಯಮ, ಹೊಟ್ಟೆಯನ್ನು ಮೂರು ಭಾಗಗಳಾಗಿ ವಿಭಜಿಸಬೇಕು. ಅರ್ಧ ಭಾಗ ಘನ ಆಹಾರ, 1/4 ಭಾಗ ದ್ರವ, 1/4 ಭಾಗ ಖಾಲಿ. ಅಂದರೆ ಹೊಟ್ಟೆ ತುಂಬಾ ತಿನ್ನಬಾರದು. ಆಹಾರದ ಸಮಯ, ಆಯುರ್ವೇದದಲ್ಲಿ ಅಗ್ನಿ ಮುಖ್ಯವಾಗಿದೆ. ದಿನದಲ್ಲಿ ಕೆಲವು ಸಮಯಗಳಲ್ಲಿ ಜೀರ್ಣಶಕ್ತಿ ಹೆಚ್ಚು ಇರುತ್ತದೆ. ಬೆಳಗ್ಗೆ ತುಂಬಾ ಭಾರವಾದ ಆಹಾರ ಬೇಡ, ಲಘು ಆಹಾರ ಅಂದರೆ ಹಣ್ಣುಗಳು, ಬಿಸಿ ನೀರು, ಹರ್ಬಲ್ ಡ್ರಿಂಕ್ಸ್. ಮಧ್ಯಾಹ್ನ ಮುಖ್ಯ ಊಟದ ಸಮಯ, ಈ ಸಮಯದಲ್ಲಿ ಅಗ್ನಿ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ, ಸ್ವಲ್ಪ ಹೆಚ್ಚು ತಿನ್ನಬಹುದು. ಸಂಜೆ ಲಘು ಆಹಾರ ಮಾತ್ರ, ಬೇಗ ಊಟ ಮಾಡಬೇಕು. ರಾತ್ರಿ ತುಂಬಾ ಕಡಿಮೆ ಅಥವಾ ಉಪವಾಸ ಮುಂದುವರಿಸಬಹುದು, ತಡವಾಗಿ ತಿನ್ನಬಾರದು. ಉಪವಾಸದಿಂದ ಚರ್ಮಕ್ಕೆ ಆಗುವ ಲಾಭಗಳು, ಆಯುರ್ವೇದದಲ್ಲಿ ಚರ್ಮದ ಆರೋಗ್ಯ ರಸಧಾತು ಮತ್ತು ರಕ್ತಧಾತು ಮೇಲೆ ಅವಲಂಬಿತವಾಗಿದೆ. ದೇಹದಲ್ಲಿ ಆಮ ಜಾಸ್ತಿ ಆದಾಗ ಚರ್ಮದ ಸಮಸ್ಯೆಗಳು ಬರುತ್ತದೆ. ಉಪವಾಸದಿಂದ ಈ ಆಮ ಕಡಿಮೆಯಾಗುತ್ತದೆ, ಇದರಿಂದ ಚರ್ಮ ಸುಂದರವಾಗುತ್ತದೆ. 1. ವಿಷ ಪದಾರ್ಥಗಳ ನಿವಾರಣೆ. ಜಲ ಉಪವಾಸದಿಂದ ದೇಹದಲ್ಲಿನ ಆಮ ಹೊರಹೋಗುತ್ತದೆ, ರಕ್ತ ಶುದ್ಧವಾಗುತ್ತದೆ. ಇದರಿಂದ ಮೊಡವೆ ಅಂದರೆ ಪಿಂಪಲ್ಸ್ ಕಡಿಮೆಯಾಗುತ್ತದೆ, ಚರ್ಮ ಕ್ಲೀನ್ ಆಗುತ್ತದೆ. ಚರ್ಮದ ಹೊಳಪು ಹೆಚ್ಚಿಸುವುದು, ಜೀರ್ಣಶಕ್ತಿ ಸುಧಾರಿಸುತ್ತದೆ, ಪೋಷಕಾಂಶಗಳು ಸರಿಯಾಗಿ ಹೀರಿಕೊಳ್ಳುತ್ತದೆ. 3. ಮೊಡವೆ ಮತ್ತು ಚರ್ಮ ಸಮಸ್ಯೆಗಳು ಕಡಿಮೆಯಾಗಬಹುದು. ಕಫ ಮತ್ತು ಪಿತ್ತ ದೋಷ ಸಮತೋಲನವಾಗುತ್ತದೆ. ಆಕ್ನೆ, ರ್ಯಾಷಸ್, ಡಲ್ನೆಸ್ ಕಡಿಮೆಯಾಗುತ್ತದೆ. ವಯಸ್ಸಾಗುವ ಲಕ್ಷಣಗಳು ನಿಧಾನವಾಗುವುದು. ಉಪವಾಸದಿಂದ ಸೆಲ್ ರಿಪೇರ್ ಆಗುತ್ತದೆ, ಚರ್ಮ ಟೈಟ್ ಆಗಿ ಯಂಗ್ ಆಗಿ ಕಾಣುತ್ತದೆ. ಇತರ ಸಾರಾಂಶವನ್ನು ನೋಡೋಣ. ಆಯುರ್ವೇದದ ಪ್ರಕಾರ ಉಪವಾಸವು ಆರೋಗ್ಯಕರ ಜೀವನ ಶೈಲಿಯ ಒಂದು ಮುಖ್ಯ ಭಾಗವಾಗಿದ್ದು, ಮಿತಿಯಲ್ಲಿ ಮತ್ತು ಜ್ಞಾನದಿಂದ ಮಾಡಿದರೆ ದೀರ್ಘಕಾಲ ಆರೋಗ್ಯ ಮತ್ತು ಸಮತೋಲನವನ್ನು ನೀಡುತ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.
0: ಇದುವರೆಗೂ ಪ್ರಸಾರವಾಯಿತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಬಿಎಎಂಎಸ್ 2ನೇ ವರ್ಷದ ವಿದ್ಯಾರ್ಥಿನಿ ಶ್ರದ್ಧಾ ಹಿರಮಠ ಅವರು ಆಯುರ್ವೇದದ ಪ್ರಕಾರ ಉಪವಾಸದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831-255-2500 ಮತ್ತು 2473-777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ.
1: ಮೆಲ್ಲುಸಿರೆ ಸವಿಗಾನ ಎದೆ ಚಲ್ಲೆನೆ ಹೋವಿನ ಬಾಣ.
0: ಕೇಳಿ ಕಾರ್ಯಕ್ರಮದಲ್ಲಿ ಆರಂಭದ ಗೀತೆಯನ್ನ 1974 ತೆರೆಕಂಡ ಉಪಾಸನೆ ಚಿತ್ರದ ಗೀತೆಯಿದು. ಪುಟ್ಟಣ್ಣ ಕಣಗಾಲವರ ನಿರ್ದೇಶನದ, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಭಾವವೆಂಬ ಹೂವು ಅರಳಿ ಗಾನವೆಂಬ ಗಂಧಚೆಲ್ಲಿ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಹದ್ದೂರ್ ಗಂಡು ಚಿತ್ರದ ಗೀತೆ ಹೇ ನಿನಗಾಗಿಯೇ ಸೊಗಸು.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ. ಪರೋಪಕಾರಿ ಚಿತ್ರದಿಂದ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನದ ಕಣ್ಣೂರಪ್ಪೆ.

ಕೇಳುಗರೆ, ಈಗ ಕೇಳಿ 1967 ತೆರೆ ಕಂಡಂತಹ ಬಂಗಾರದ ಹೂ ಚಿತ್ರದ ಗೀತೆಯನ್ನ. ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಉದಯ್ಕುಮಾರ್ ಮುಖ್ಯ ಪಾತ್ರದಲ್ಲಿರುವ ಓಡುವ ನದಿ ಸಾಗರವ ಸೇರಲೇಬೇಕು, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಿಆರ್ ಪಂತಲು ನಿರ್ದೇಶನದ ಶ್ರೀ ಕೃಷ್ಣದೇವರಾಯ ಚಿತ್ರದ ಗೀತೆ ಇದು. ಬಹುಜನ್ಮದ ಪೂಜಾ ಫಲ ಈ ಪ್ರೇಮ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ. ಈ ಗೀತೆಗೆ ಗೀತಕಾರರು ಆರ್.ಎನ್. ಜಯಗೋಪಾಲ್, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿರುವ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ನೀ ಬಂದು ನಿಂತಾಗ ನಿಂತು ನೀ ಇನ್ನಕ್ಕಾಗ.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದಲ್ಲಿ ಈಗ ಕುಲಗೌರವ ಚಿತ್ರದ ಗೀತೆಯಿದ್ದು 1971 ತೆರೆ ಕಂಡಂತಹ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಆರ್ ಎನ್ ಜೆ ಗೋಪಾಲ್ ಅವರು ನೀಡಿದರೆ ಸಂಗೀತ ನಿರ್ದೇಶನವನ್ನು ಟಿ ಜಿ ಲಿಂಗಪ್ಪನವರು ಮಾಡಿದ್ದಾರೆ. ಒಂದು ಮಾತು ನಾನು ಕೇಳಲೆ, ಕಣ್ಣು ಕಣ್ಣು ಸೇರಲೇನು ಎಂದು ಹೇಳಲೆ.

ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ ಬಂಗಾರದ ಮನುಷ್ಯ ಚಿತ್ರದಿಂದ 1972 ತೆರೆ ಕಂಡಂತಹ ಈ ಚಿತ್ರಕ್ಕೆ ಜಿ ಉದಯಶಂಕರ್ ಸಾಹಿತ್ಯ ನೀಡಿದ್ದಾರೆ. ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನ ಮಾಡಿರುವಂತಹ ಆಹಾ ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ

ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆಯನ್ನ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಇದು. 1976 ತೆರೆಗಂಡಂತಹ ಈ ಚಿತ್ರಕ್ಕೆ ಜಿ ಉದಯಶಂಕರ್ ಸಾಹಿತ್ಯವನ್ನ ನೀಡಿದ್ರೆ ಸಂಗೀತ ನಿರ್ದೇಶನವನ್ನ ಉಪೇಂದ್ರ ಕುಮಾರ್ ಅವರು ಮಾಡಿದ್ದಾರೆ. ಕೇಳಿ ಬಾನಿಗೊಂದು ಎಲ್ಲೆ ಎಲ್ಲಿದೆ.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿರುವ ಬಲೆ ಜೋಡಿ ಚಿತ್ರದ ನನ್ನ ಕನಸಿನ ರಾಣಿ ನಿಲ್ಲೆ ಅಲ್ಲೇ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಕೇಳಿ ಒಲವು ಗೆಲುವು ಚಿತ್ರದ ಗೀತೆಯನ್ನ ಭಾರ್ಗವ್ ಅವರ ನಿರ್ದೇಶಿಸಿರುವ ಈ ಚಿತ್ರಕ್ಕೆ ಜಿಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ನಾ ಹೇಳಲಾರೆ, ನಾ ತಾಳಲಾರೆ.

90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆಯನ್ನ ಕೇಳಿ. 1976 ತೆರೆ ಕಂಡಂತಹ ಬಡವರ ಬಂಧು ಚಿತ್ರದ ಎಂ ರಂಗರಾವ್ ಸಂಗೀತ ನಿರ್ದೇಶನದ ನಿನ್ನ ನುಡಿಯು ಹೊನ್ನ ನುಡಿಯು ಜೇನ ಹನಿಯು.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312